ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ ಎರಡನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 23 ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:59. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕಾರ್ಯಕ್ರಮದ ಕೊನೆಯದಾಗಿ ಸಂಗಡಿಗರೊಂದಿಗೆ ಎನ್ ಲಕ್ಷ್ಮೀಶ ಮತ್ತು ಎನ್ ಜ್ಯೋತಿ ಅವರು ಹಾಡಿರುವ ದೇಶಭಕ್ತಿ ಗೀತೆ ಸ್ವತಂತ್ರ ಭಾರತ ನಿನ್ನ ಪ್ರಗತಿ ಪಥ, ಸುಧಾ ಹರೀಶ್ ಅವರ ರಚನೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ.
1: ದೇವರು ಮನುಕುಲಕ್ಕೆ ವರವಾಗಿ ನೀಡಿರುವ ಪ್ರಕೃತಿ ಎಂದರದು ಪರಿಶುದ್ಧವಾದ ಪರಿಸರ. ಶುದ್ಧ ಗಾಳಿ, ವನ, ಬನ, ನೆಲ, ಜಲ ಇವನ್ನು ನಾವು ಸಂರಕ್ಷಣೆ ಮಾಡದಿದ್ದರೆ ಪ್ರಾಣಿ ಸಂಕುಲ ಸರ್ವನಾಶ. ಇದು ಸತ್ಯ. ಸ್ವಚ್ಛತೆ ಎಂದರೆ ಮಾತ್ರ ಸ್ವಚ್ಛ ಸಮಾಜ ನಿರ್ಮಿಸಲು ಸಾಧ್ಯ. ನೆಲ, ಜಲ, ವಾಯು, ಶಬ್ದ ಮಾಲಿನ್ಯದ ಜೊತೆಗೆ ನಾವು ತಿನ್ನುವ ಆಹಾರ ಪದಾರ್ಥಗಳಿಗೆ ಸಿಂಪಡಿಸುವ ರಾಸಾಯನಿಕ ವಸ್ತುಗಳಿಂದ ಇಂದು ಮಾನವ ತನ್ನ ಯೌವನದಲ್ಲೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿರುವ. ಒಂದೆಡೆ ಶುದ್ಧ ಗಾಳಿ ಮಳೆ ನೀಡುವ ಕಾಡು ಬೆಟ್ಟಗಳು ಸರ್ವನಾಶವಾಗಿ ಜನಭರಿತ ನಗರವಾಗುತ್ತಿವೆ. ಇಂದು ಹಲ್ಲುಜ್ಜುವ ಬ್ರಷ್ಟಿನಿಂದ ಹಿಡಿದು ಸಿದ್ಧ ಆಹಾರಗಳಿಗೆ ಬಳಸುವ ಹಾಗೂ ದಿನಬಳಕೆಯ ಸಕಲ ವಸ್ತುಗಳು ಪ್ಲಾಸ್ಟಿಕ್ ಮಯವಾಗಿವೆ. ಕಸ ವಿಲೇವಾರಿಗಾಗಿ ವಾಹನಗಳು ಮನೆ ಬಾಗಿಲಿಗೆ ಬಂದರೂ ಅದನ್ನು ಆ ಹೊತ್ತಿಗೆ ನೀಡದಿರುವಷ್ಟು ಸೋಮಾರಿತನದ ಜೊತೆಗೆ ಕಸದ ತ್ಯಾಜ್ಯವನ್ನು ರಾತ್ರಿಯ ವೇಳೆ ಪಕ್ಕದ ಮನೆಯಲ್ಲೋ, ದಾರಿಯ ಬದಿಯಲ್ಲೋ ಅಥವಾ ನದಿಗಳಿಗೆ ಎಸೆವ ಕೆಲವು ಪುಣ್ಯಾತ್ಮರಿರುತ್ತಾರೆ. ಇನ್ನು ಕೆಲವರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಡುವ ಕಾರಣ ಸುತ್ತಮುತ್ತ ವಿಷಯ

0: ಸೂಕ್ತ ವಾತಾವರಣ ಸೃಷ್ಟಿಯಾಗುತ್ತವೆ. ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮತ್ತು ವಾಹನಗಳು ಉಗುಳುವ ಹೊಗೆ ವಾಯುಮಾಲಿನ್ಯಕ್ಕೆ ಕಾರಣವಾದರೆ ವಿನಾಕಾರಣ ಕರ್ಕಶವಾಗಿ ಹಾರ್ನ್ ಮಾಡುವುದು, ಕಾರ್ಯಕ್ರಮಗಳಿಗೆ ಬಳಸುವ ಧ್ವನಿವರ್ಧಕ ಡಿಜೆ ಹಾಕುವುದರಿಂದ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿವೆ. ನಮ್ಮ ಪೂರ್ವಿಕರು ದೈವದೇವರ ಹೆಸರಿನಲ್ಲಿ ಕೆಲವು ಕಟ್ಟುಪಾಡುಗಳನ್ನು ವಿಧಿಸಿರಲು ಮೂಲ ಕಾರಣ ಪರಿಸರದ ರಕ್ಷಣೆ ಮೂಲ ಉದ್ದೇಶವಾಗಿದೆ. ಈ ಕಾರಣ ನಾಗಬನ, ದೇಗುಲ, ನದಿ, ಬೆಟ್ಟ, ಪರ್ವತಗಳಿಗೆ ದೈವತ್ವದ ಸ್ವರೂಪವನ್ನು ಕೊಟ್ಟಿರುತ್ತಾರೆ. ಆಲ, ಅಶ್ವತ್ಥ, ನೇರಳೆ ಮರಗಳನ್ನು ನೆಟ್ಟು ಪೂಜಿಸುತ್ತಿದ್ದರು. ನಡೆದಾಡುವ ದಾರಿಯ ಇಕ್ಕೆಲ ಮರಗಳನ್ನು ಬೆಳೆಸುತ್ತಿದ್ದರು. ಅಲ್ಲಲ್ಲಿ ಅಶ್ವತ್ಥ ಮರಗಳ ಕಟ್ಟೆ ದಾರಿಹೋಕರಿಗೆ ತಂಗುದಾಣವಾಗಿರುತ್ತಿದ್ದವು. ಇದರಿಂದ ನೆರಳು ಮಾತ್ರವಲ್ಲ, ಬೀಜ ಪಸರಣ, ಶುದ್ಧ ಗಾಳಿ ದೊರೆಯುತ್ತಿದ್ದವು. ಇನ್ನು ಜೀವಶಕ್ತಿಯಾದ ನದಿಗಳನ್ನು ಮಾತೆ ಎಂದು ಪೂಜಿಸುತ್ತಿದ್ದರು. ಬೆಟ್ಟ ಗುಡ್ಡ ನದಿ ತೀರಗಳಲ್ಲಿ ದೇಗುಲಗಳನ್ನು ಕಟ್ಟುತ್ತಿದ್ದರು. ನಮ್ಮ ಬದುಕಿಗಾಗಿ ಪರಿಸರದ ವಿನಾಶಕ್ಕೆ ನಾವಲ್ಲ, ಮಾನವ ಮಾತ್ರವಲ್ಲ, ಪ್ರಕೃತಿಯನ್ನು ನಂಬಿ ಇನ್ನಿತರ ಜೀವಿಗಳ ಬದುಕನ್ನು ನಾಶ ಮಾಡುವ ಹಕ್ಕು ನಮಗಿಲ್ಲ. ಒಂದೆಡೆ ಮಾನವ ತನ್ನ ಸ್ವಾರ್ಥಕ್ಕಾಗಿ, ನಗರೀಕರಣಕ್ಕಾಗಿ ಕಾಡು ನಾಶ ಮಾಡುತ್ತಿರುವ, ಇನ್ನೊಂದೆಡೆ ಅಂತರ್ಜಲವಿಲ್ಲದೆ ಭೂಮಿಯ ತಾಪಮಾನ ಹೆಚ್ಚಾಗುತ್ತಿದೆ. ಈ ಎಲ್ಲ ಅವಘಡಗಳನ್ನು ತಡೆಯಲು ಮನುಕುಲದ ಹಾಗೂ ಸಂಘ ಸಂಸ್ಥೆಗಳ ಪಾತ್ರ ಅತಿ ಗುರುತರವಾದುದು. ಮನೆಯೇ ಮಕ್ಕಳಿಗೆ ಮೊದಲ ಪಾಠಶಾಲೆ ಎಂಬಂತೆ ಮೊದಲಿಗೆ ಹೆತ್ತವರು ತಮ್ಮ ಮಕ್ಕಳಿಗೆ ಪರಿಸರ ರಕ್ಷಣೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು. ಪ್ಲಾಸ್ಟಿಕ್ ಬಳಸದಂತೆ ಮತ್ತು ತ್ಯಾಜ್ಯಗಳನ್ನು ಅಲ್ಲಲ್ಲಿ ಬಿಸಾಡದಂತೆ ಎಚ್ಚರಿಸಬೇಕು. ಸಂಘ ಸಂಸ್ಥೆಗಳು ವರ್ಷಕ್ಕೊಮ್ಮೆ ಮಾತ್ರ ಸ್ವಚ್ಛ ಭಾರತ ಅಭಿಮಾನ ಕಾರ್ಯಕ್ರಮವನ್ನು ಕಾಟಾಚಾರವಾಗಿ ಮಾಡದೆ ತಿಂಗಳಿಗೊಮ್ಮೆ ತಮ್ಮ ತಮ್ಮ ಗ್ರಾಮದ ಜನರಿಗೆ ಜಾಗೃತಿ ಮೂಡಿಸುವಂತಾಗಬೇಕು. ಮನೆ, ಶಾಲೆ, ಸಂಘ ಸಂಸ್ಥೆಗಳ ಮುಂದೆ ಕಿರುತೋಟ ನಿರ್ಮಾಣ, ಹಸಿ ತ್ಯಾಜ್ಯಗಳಿಂದ ಗೊಬ್ಬರ ತಯಾರಿ, ಜೈವಿಕ ಕೀಟನಾಶಕ ತಯಾರಿ, ಅಂತರ್ಜಲ ರಕ್ಷಣೆ, ಮಣ್ಣಿನ ಫಲವಂತಿಕೆ ಇತ್ಯಾದಿ ಮಾಹಿತಿಗಳನ್ನು ಜನತೆಗೆ ತಿಳಿಸಬೇಕು. ನಮ್ಮಂತೆ ಸೃಷ್ಟಿಗೊಂಡ ಇನ್ನಿತರ ಜೀವಿಗಳ ರಕ್ಷಣೆಗಾಗಿ ಕಾಡು, ಬೆಟ್ಟ, ಗುಡ್ಡ, ಶಿಖರ, ನದಿಗಳನ್ನು ನಾಶ ಮಾಡುವ ಮಾನವನ ಸ್ವಾರ್ಥಕ್ಕೆ ಕಡಿವಾಣ ಹಾಕಬೇಕು. ನಮ್ಮ ಬದುಕಿಗೆ ಪೂರಕವಾಗಿರುವ ಪರಿಸರಕ್ಕೆ ನಾವು ಎನ್ನೆಂದು ಚಿರಋಣಿಯಾಗಿರಬೇಕು. ಪರಿಸರ ರಕ್ಷಣೆ ಎಂದಿರದು ಸಕಲ ಜೀವ ಸಂಕುಲದ ರಕ್ಷಣೆ ಎಂಬುದು ನಮ್ಮ ಮಂತ್ರವಾಗಿರಬೇಕು.
1: ಇದುವರೆಗೆ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ ಚಿಂತನೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ, ವೈಕೆ ಮುದ್ದುಕೃಷ್ಣ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಚಿತ್ರಗೀತೆಗಳು, 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಜಯಂಕಾರ ಮಕ್ಕಳ ಸಮೂಹ ಗಾನ ಕಲಿಕಾ ಕಾರ್ಯಕ್ರಮ, ಚೆನ್ನವೀರ ಕಣವಿಯವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ, ಭಾಗವಹಿಸುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ.

10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತ ರಾಜ್ಪೆರ್ಲಾ. ಬಳಿಕ ಕೋಸ್ಟಲ್ ಫುಡ್ ಕಮ್ಮೆನ ತುಳು ಚಿತ್ರಕಲತಾ ಸಾಲ್ ಸಮ್ಮನ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ. 11:00 ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ರಾಮ್ಗೋಪಾಲ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್. ಇದು ಆಕಾಶವಾಣಿ.

ಶೆಟ್ಟಿ, ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ರಿಮ್ಸ್ನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇವಿನ ಬೆಂಚಿ.

ಒಂದು ಗಂಟೆಗೆ ಪ್ರಗತಿಪಥ, ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಈ ಕುರಿತು ಡಾಕ್ಟರ್ ಎಸ್ಎ ಗುಡ್ಡನಕೇರಿ ಅವರಿಂದ ಭಾಷಣ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ರವೀಂದ್ರ ಹಂದಿಗನೂರು ಅವರು ಹಾಡಿರುವ ವಚನಗಳು. 1:30 ಅಮರ ಮಧುರ ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯ ವಾಚನ. ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ವೆಂಕಾಮಾತ್ಯ ಕವಿಯ ಶ್ರೀಮದ್ ರಾಮಾಯಣಂ ಸುಂದರಕಾಂಡದಿಂದ ಆಯ್ದ ಪದ್ಯಗಳ ವಾಚನ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ. ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಭಾವಗೀತೆ. 6:50 ಕಿಸಾನ್ ವಾಣಿ. ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. 7:45 ಸಮಾಚಾರ ದರ್ಶನ. 8:00 ಇಂಗ್ಲಿಷ್ ಯುವವಾಣಿ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಸಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗಕ್ಕೇರಿ ಸಿಪಿ ಮಾಧವನ್ ನಂಬೂದಿರಿ ಅವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೆ ಸಿ ಅಶ್ವಥ್ ಅವರು ಹಾಡಿರುವ ಶಿಶುನಾಳ ಶರೀಫರ ತತ್ವಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ವ್ಯಸನ ಉಂಟು ಮಾಡುವ ದುಷ್ಪರಿಣಾಮಗಳು ಹಾಗೂ ಅದರಿಂದ ಮುಕ್ತರಾಗುವುದು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ.
2: ಯಾವುದೇ ಒಂದು ವ್ಯಸನ ಅಂದ್ರೆ ಅದು ಧೂಮಪಾನ ಇರಲಿ, ಆಲ್ಕೋಹಾಲ್ ಇರಲಿ, ಗಾಂಜಾ ಇರಲಿ, ಅಥವಾ ಯಾವುದೇ ಒಂದು ಅದು ದೇಹಕ್ಕೆ ದುಷ್ಪರಿಣಾಮವಾಗಿ ಬೀಳ್ತದೆ. ಅದು ನಾವು ನೋಡಿರುವ ಹಾಗೆ ಈಗ ಹೆಚ್ಚುತ್ತಿರುವ, ಈಗ ನಮಗೆ ಲಿವರ್ನ ಸಮಸ್ಯೆಗಳಿರ್ಬೋದು, ಕ್ಯಾನ್ಸರ್ನಂಥ ಕಾಯಿಲೆಗಳಿರ್ಬೋದು, ರೆಸ್ಪಿರೇಟರಿ ಸಮಸ್ಯೆ ಇರ್ಬೋದು, ಅಥವಾ ಹೃದಯಾಘಾತ ಇರ್ಬೋದು, ಅಥವಾ ಈ BP ಕಾಯಿಲೆಗಳು ಅಥವಾ ಸಕ್ಕರೆ ಕಾಯಿಲೆಗಳು, ಇದಕ್ಕೆಲ್ಲ ಅದು ಪ್ರೇರಕವಾಗ್ತದೆ. ಇದು ಮಾತ್ರ ಅಲ್ಲ, ಮಾನಸಿಕವಾಗಿ ತುಂಬ ಅವರಿಗೆ ಇರಿಟೇಷನ್ ಆಗುವುದು, ನಿದ್ದೆ ಬಾರದಿರುವುದು, ಅಥವಾ ಕ್ರೇವಿಂಗ್ಸ್ ಜಾಸ್ತಿ ಆಗೋದು, ಸಿಟ್ಟು ಸಿಟ್ಟು ಮಾಡೋದು, ಭಯ ಭಯ ಆಗೋದು, ಈವನ್ ಡಿಪ್ರೆಷನ್, ಆಂಗ್ಸೈಟಿ, ಆತ್ಮಹತ್ಯೆಗೆ ಸಹ ಅವರು ಒಳಗಾಗಲಿಕ್ಕೆ ಪರಿಣಾಮ, ಅಷ್ಟೊಂದು ದುಷ್ಪರಿಣಾಮ ಬೀಳುವುದುಂಟು. ಇದು ಮಾತ್ರ ಅಲ್ಲ, ಇದು ದೈಹಿಕವಾಗಿ, ಈವನ್ ಕೌಟುಂಬಿಕವಾಗಿ ಸಹ ಅವರು ತುಂಬ ದುಷ್ಪರಿಣಾಮ ಬೀಳ್ತದೆ. ಅವರ ಫ್ಯಾಮಿಲಿಯಲ್ಲಿ ಇದರಿಂದಾಗಿ ಸಮಸ್ಯೆ ಆಗೋದುಂಟು. ಈಗ ನಾವು ಆಲ್ಕೋಹಾಲ್ ನೋಡೋದಾದರೆ, ಆಲ್ಕೋಹಾಲ್ ತುಂಬ ಯೂಸ್ ಮಾಡ್ತಾ ಮಾಡ್ತಾ ಹಣದ ಆರ್ಥಿಕ ಸಮಸ್ಯೆಗಳಾಗೋದುಂಟು, ಮನೆಯಲ್ಲಿ ಮಕ್ಕಳಿಗೆ ಶೇಮ್ ಆಗೋದುಂಟು. ಅದು ಮಾತ್ರ ಅಲ್ಲ, ಈ ಪ್ಯಾಸಿವ್ ಸ್ಮೋಕರ್ಸಿಂದ ಮಕ್ಕಳಿಗೆ ಸಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ಬೋದು, ಅವರಿಗೆ ಏನಾದರೂ ಒಂದು ದೊಡ್ಡ ಕಾಯಿಲೆಗಳು ಬರ್ಬೋದು. ಸೊ ಇದು ಕೌಟುಂಬಿಕವಾಗಿಯೂ, ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ ಹಲವಾರು ದುಷ್ಪರಿಣಾಮಗಳಿಗೆ ಇದು ಎಡೆ ಮಾಡಿ ಕೊಡ್ತಾ ಇದೆ. ಸೊ ಇದು ವ್ಯಸನದಿಂದ ಅವನು ಮುಕ್ತನಾಗಬೇಕು ಅಂತ ಹೇಳ್ತಾನೆ. ಯಾಕಂದರೆ ಯಾರಿಗೆ ದೃಢ ನಿರ್ಧಾರ ಇರುವುದಿಲ್ವಾ, ಅವರು ಇದರಿಂದ ಮುಕ್ತರಾಗಲಿಕ್ಕೆ ಕಷ್ಟ ಸಾಧ್ಯ. ಯಾಕಂದರೆ ಮನೆಯವರು ತಂದು ಹಾಕ್ತಾರೆ, ನಮ್ಮ ಗಂಡ ಇಲ್ಲಿ ತುಂಬ ಕುಡಿತಾ ಇದ್ದಾರೆ, ಇವರನ್ನು ಹೇಗಾದ

0: ಮಾಡಿ, ಏನಾದರೂ ಒಂದು ಮಾತ್ರೆ ಕೊಟ್ಟು ಬಿಡಿಸಿ ಅಂತ. ನಮಗೆ ಅವರಿಗೆ ಸಾಧ್ಯ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ಮೊದಲು ಆ ಪರ್ಸನ್ ಮೋಟಿವೇಶನ್ ಇರಬೇಕು, ನಾನು ಇದರಿಂದ ಹೊರಗೆ ಬರಬೇಕು, ಏನಾದರೂ ಪ್ರಯತ್ನ ಮಾಡ್ತೇನೆ, ಮೆಡಿಸಿನ್ಸ್ ತಗೊಳ್ತೇನೆ ಅಥವಾ ಔಷಧೋಪಚಾರಗಳನ್ನು ತಗೊಳ್ತೇನೆ, ಮಾರ್ಗದರ್ಶನ ತಗೊಳ್ತೇನೆ, ಏನಾದರೂ ಮಾಡಿ ಇದರಿಂದ ಹೊರಗೆ ಬರಬೇಕು ಅಂತ ದೃಢ ನಿರ್ಧಾರ ಮಾಡುವುದು ಇದಕ್ಕೆ ಮೊದಲ ಹೆಜ್ಜೆ. ಇದಕ್ಕೆ ನೆಕ್ಸ್ಟ್ ವೈದ್ಯರು, ಅದರದ್ದು ಆಪ್ತ ಸಲಹೆಗಾರರು, ಕುಟುಂಬರು, ಸ್ನೇಹಿತರು, ಈ ಅವರದ್ದು ಚಿಕಿತ್ಸೆ ಪರಿಹಾರೋಪಾಯಗಳಿಂದ ಅವರು ಖಂಡಿತವಾಗಿಯೂ ಈ ವ್ಯಸನದಿಂದ ಮುಕ್ತರಾಗಲು ಚಾನ್ಸಸ್ ಇರ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ವ್ಯಸನ ಉಂಟು ಮಾಡುವ ದುಷ್ಪರಿಣಾಮಗಳು ಹಾಗೂ ಅದರಿಂದ ಮುಕ್ತರಾಗುವುದು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಗೋಡಂಬಿ ಅಥವಾ ಗೇರು ಒಂದು ಹಸಿರು ಯುಕ್ತವಾದ ಬೆಳೆಯಾಗಿದ್ದು ತನ್ನದೇ ಆದ ಸ್ವಾದ, ರುಚಿ ಹಾಗೂ ಗುಣವನ್ನು ಹೊಂದಿದೆ. ಮೂಲತಃ ಇದು ಮಧ್ಯ ಉಷ್ಣವಲಯ ದಕ್ಷಿಣ ಆಫ್ರಿಕಾದ ಬೆಳೆಯಾಗಿದ್ದು ಇತ್ತೀಚೆಗೆ ಉಷ್ಣ ಹಾಗೂ ಸಮಶೀತೋಷ್ಣ ವಲಯದಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ. ಗೋಡಂಬಿ ಎಲೆಗಳನ್ನು ಮೀನು ಹಿಡಿಯುವ ಬಲೆಗಳಿಗೆ ಡೈ ಮಾಡಲು ಉಪಯೋಗಿಸ್ತಾರೆ, ಏಕೆಂದರೆ ಅದರಲ್ಲಿ 23% ಟ್ಯಾನಿನ್ ಇದೆ. ಗೋಡಂಬಿ ಎಲೆಯನ್ನು ಹಲ್ಲುಗಳನ್ನು ತಿಕ್ಕಲು, ಅಲ್ಲದೆ ಎಲೆ ಮತ್ತು ತೊಗಟೆಯನ್ನು ಕಷಾಯ ಮಾಡಿ ಬಾಯಿ ತೊಳೆಯಲು ಕೂಡ ಉಪಯೋಗಿಸ್ತಾರೆ. ಇದರಿಂದ ಹಲ್ಲು ನೋವು, ಹಲ್ಲಿನ ಖನಿಜಗಳ ಸವರುವಿಕೆಯನ್ನು ತಡೆಯಬಹುದು. ಅತಿಸಾರ ತಡೆಯಲು ಕೂಡ ಇದನ್ನು ಉಪಯೋಗಿಸ್ತಾರೆ. ಎಳೆಯ ಗೋಡಂಬಿ ಎಲೆಯನ್ನು ಪೈಲ್ಸ್ ಹಾಗೂ ಭೇದಿಯಂತಹ ತೊಂದರೆಗಳಲ್ಲಿ, ಅಲ್ಲದೆ ಹಲ್ಲು ಪುಡಿಯ ತಯಾರಿಕೆಯಲ್ಲೂ ಕೂಡ ಉಪಯೋಗಿಸ್ತಾರೆ. ಅತಿ ಎಳೆಯದಾದ ಎಲೆಯನ್ನು ಮೀನು ಪದಾರ್ಥದ ತಯಾರಿಕೆಯಲ್ಲಿ ಒಗ್ಗರಣೆಯೊಂದಿಗೆ ಸೇರಿಸುವುದು ಕೆಲವು ಕಡೆಗಳಲ್ಲಿ ಕಂಡುಬಂದಿದೆ. ಜೊತೆಗೆ ಸಲಾಡ್ನಲ್ಲೂ ಕೂಡ ಇದನ್ನು ಉಪಯೋಗಿಸಲಾಗುತ್ತದೆ. ಹಳೆಯ ಮತ್ತು ಒಣಗಿದ ಎಲೆಗಳನ್ನು ಹೊದಿಕೆ, ಗೊಬ್ಬರ, ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಗೋಡಂಬಿ ಅಥವಾ ಗೇರು ಗಿಡದ ತೊಗಟೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲಾಗುತ್ತದೆ. ಗೇರು ಬೀಜದ ತಿರುಳನ್ನು ತಿನ್ನಲು ಉಪಯೋಗಿಸ್ತಾರೆ, ಅಥವಾ ಬೇಕರಿಯ ತಿಂಡಿ ಮತ್ತು ಅತ್ಯಂತ ವಿಶೇಷವಾದ ಭೋಜನ ಕೂಟದಲ್ಲಿ ಅಡಿಗೆಯಲ್ಲಿ ಉಪಯೋಗಿಸ್ತಾರೆ. ತೊಗಟೆಯಲ್ಲಿ 9-12% ಟ್ಯಾನಿನ್ ಇರುವುದರಿಂದ ಅದನ್ನು ಬಣ್ಣ ತಯಾರಿಸುವ ಕಾರ್ಖಾನೆಗಳಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಹಳದಿ ಬಣ್ಣದ ಗೋಡಂಬಿ ಮೇಣವು ಕೀಟಗಳಿಗೆ ಹಾನಿಕರ. ಗೋಡಂಬಿ ಗಿಡದ ಹಸಿರು ಕಾಂಡವನ್ನು ಪಾನೀಯ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಜೊತೆಗೆ ವಾರ್ನಿಷ್ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಗೋಡಂಬಿ ಮರವನ್ನು ಕೆಂಪು ಮಿಶ್ರಿತ ಕೆಂಪು ಬಣ್ಣದ ಪೊಟ್ಟಣ ತಯಾರಿಕೆಯಲ್ಲಿ, ಮನೆ ಕಟ್ಟಲು, ದೋಣಿ ಕಂಬ ತಯಾರಿಕೆಯಲ್ಲಿ ಕೂಡ ಉಪಯೋಗಿಸಲಾಗುತ್ತದೆ. ಚಾರ್ಕೋಲ್ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸುತ್ತಾರೆ. ಗೋಡಂಬಿ ಹಣ್ಣುಗಳನ್ನು ವಿವಿಧ ರೀತಿಯ ಪಾನೀಯ, ಸಲಾಡ್ ರೂಪದಲ್ಲಿ ಕೂಡ ತಿನ್ನಬಹುದು. ವಾಣಿಜ್ಯವಾಗಿ ಗೋಡಂಬಿ ಹಣ್ಣನ್ನು ಪಾನೀಯ, ಸಿರಫ್, ಕ್ಯಾಂಡಿ, ಉಪ್ಪಿನಕಾಯಿ, ಜಾಮ್, ಜೆಲ್ಲಿ, ಚಟ್ನಿ, ಪೆನ್ನಿ ಮುಂತಾದ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಗೋಡಂಬಿ ಬೀಜದ ತಿರುಳಿನ ಎಣ್ಣೆಯನ್ನು ಕುಷ್ಠರೋಗ, ನವಲೆ ಹುಳುಗಳು, ಆಲ್ಸರ್ ತಡೆಯಲ್ಲಿ ಕೂಡ ಉಪಯೋಗಿಸುವುದು ಕಂಡುಬಂದಿದೆ. ಗೋಡಂಬಿ ಸಿಪ್ಪೆಯ ಎಣ್ಣೆಯಲ್ಲಿ 10% ಕಾರ್ಡೋನಾಲ್ ಇದೆ. ಇದನ್ನು ಮೀನು ಬಲೆಗಳಿಗೆ ಬಣ್ಣ, ಪೀಠೋಪಕರಣಗಳಿಗೆ ವಾರ್ನಿಷ್ ಹಾಕಲು ಬಳಸುತ್ತಾರೆ. ಇದರಿಂದ ಸಿಲ್ವರ್ ಫಿಶ್ ಕೀಟಗಳ ಬಾಧೆಯನ್ನು ತಡೆಯಬಹುದು. ಹಾಗೆಯೇ ಕಾರ್ಡೋನಾಲ್ನಿಂದ ರಿಂಗ್ ಹುಳಗಳ ಬಾಧೆಯನ್ನು ತಡೆಯಲು ಕೂಡ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್.

0: ಚಕ್ರಪಾಣಿ.
1: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ್ರೆ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದ್ರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದ್ರಲ್ಲಿ ಸಣ್ಣ ಅಮೌಂಟ್ ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದಾಗೆ ಫುಲ್ ಒಂದೇ ಸಲಕ್ಕೆ, ಒಂದು ವೆಸಲ್ ಬರ್ತದೆ ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡುದು. ಆದ್ರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನು ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
0: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.
3: ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್

0: ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರಿ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ CET ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೆಯ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು June 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ

0: ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ತರಂಗಾಂತರ 275.5 meters, 1090 kHz ಹಾಗೂ FM ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ BR ಛಾಯಾ, YK ಮುದ್ದುಕೃಷ್ಣ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಸಂಗಡಿಗರೊಂದಿಗೆ BR ಛಾಯಾ ಅವರು ಹಾಡಿರುವ ಸಿದ್ದಲಿಂಗಯ್ಯ ಅವರ ಕವನ, ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ.

ಚೆಂಗುಲಾಬಿಯ ನಡುವೆ, ನಾನಿನ್ನ ಕಂಡೆ, ಬಿ ಆರ್ ಛಾಯಾ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನ.

ನೀಲವೇ ಸಾಗರ ನೀಲವೇ, ತಿಳಿದವರಾರು ನಿನ್ನ ಆಳವ. ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರ ಕವನ, ಹಾಡಿದರೆ ಬಿ ಆರ್ ಛಾಯಾ ಮತ್ತು ವೈ ಕೆ ಮುದ್ದುಕೃಷ್ಣ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ, ವೈಕೆ ಮುದ್ದುಕೃಷ್ಣ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12,00,000 ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮ

0: ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26 ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019 ಮೇಜರ್ ಸುಮನ್ ಗವಾನಿ ಹಾಗೂ 2023 ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ June 30 ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ

ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಕಬಾರ್ಡ್ ಕಳೆದ ಒಂದೂವರೆ ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ

0: ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಮಂಗಳೂರು ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶ್ರೀಕೃಷ್ಣ ದೇವರಾಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಪಿ ಸುಶೀಲಾ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಟಿ ಜಿ ಲಿಂಗಪ್ಪ.

ಕಾರ್ಯಕ್ರಮದ ಮುಂದಿನ ಗೀತೆ ಸಾಕ್ಷಾತ್ಕಾರ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್.

ಕೇಳುಗರೆ, ಇದೊಂದು ಹವಾಮಾನ ವರದಿ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ

ಮಳೆ, ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣ ಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಕಿತ್ತು ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಈ ಬಂಧನ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರು ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಸಂಗೀತ ಮನೋಮೂರ್ತಿ.

ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, ಬಳಿಕ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಪ್ರಿಯ ಕೇಳುಗರೆ, ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಇದೇ ತಿಂಗಳ ದಿನಾಂಕ 26 ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೇ ದಿನಾಂಕ 26 ಮಂಗಳವಾರ ಬೆಳಿಗ್ಗೆ 11:30 12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277380000. ಕರೆ ಮಾಡಿ ಸ್ನೇಹಿತರೆ, ಮಂಗಳವಾರ 11:30 12:30.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗಡಿಬಿಡಿ ಅಳಿಯ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಕೋಟಿ.

0: ಕೇಳುಗರೆ ಗಮನಿಸಿ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆ, ಗುಡುಗು ಸಹಿತ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ ಹಾಗೂ ದುರ್ಬಲ ಮರದ ಕೊಂಬೆಗಳು ಕಿದ್ದು ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಸಾರ್ವಜನಿಕರು ಸುರಕ್ಷಿತ ಆಶ್ರಯವನ್ನು ಪಡೆದುಕೊಳ್ಳುವುದರೊಂದಿಗೆ ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡುವುದು, ಎಲೆಕ್ಟ್ರಿಕ್ ಉಪಕರಣಗಳನ್ನು ಅನ್ಪ್ಲಗ್ ಮಾಡುವುದರೊಂದಿಗೆ ಸುರಕ್ಷತಾ ವಿಧಾನವನ್ನು ತೆಗೆದುಕೊಳ್ಳಬೇಕೆಂದು ಹವಾಮಾನ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
3: ನಾ ಹಿಂದೂ ಬನೇಗ ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ನಾನು ನನ್ನ ಹೆಂಡತಿ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಅವರು ಹಾಡಿರುವ ಗೀತೆ. ಗೀತರಚನೆ ಹಂಸಲೇಖ ಅವರದು. ಸಂಗೀತ ನೀಡಿದರೆ ಶಂಕರ್ ಗಣೇಶ್.

ಜೋಗಿ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಮತ್ತು ಸುನೀತಾ ಎಸ್ ಅವರು ಹಾಡಿರುವ ಗೀತೆ. ಪ್ರೇಮ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಗುರು ಕಿರಣ್.

ಕೆ ಚಿತ್ರದಿಂದ ಸೀತಾರಾಮ್ ಕಾರಂತ್ ಅವರ ರಚನೆಯನ್ನು ಹಾಡಿದ್ದಾರೆ ಬದ್ರಿ ಪ್ರಸಾದ್ ಮತ್ತು ಚಿತ್ರ. ಈ ಗೀತೆಗೆ ಸಂಗೀತ ನೀಡಿದರೆ ಕೆ ಕಲ್ಯಾಣ್.

ಕಾರ್ಯಕ್ರಮದ ಕೊನೆಯದಾಗಿ ಸಿಂಪ್ಲಾಗ್ ಒಂದು ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಕಾಶ್ ಶ್ರೀನಿವಾಸ್ ಅವರ ರಚನೆಯನ್ನು ಹಾಡಿದರೆ ಸೌಮ್ಯ ರಾವ್, ಸಂಗೀತ ಭರತ್ ಬಿಜೆ.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಬೌದ್ಧರ ಜಾತಕ ಕಥೆಗಳಿಂದ ಆಯ್ದ ಒಂದು ಕಥೆ ಸುಮಂಗಲ. ವಾರಾಣಸಿಯ ರಾಜ ಬ್ರಹ್ಮದತ್ತ, ಅವನು ಎಲ್ಲರಿಂದಲೂ ಒಳ್ಳೆಯ ದೊರೆ ಎಂದು ಹೆಸರು ಪಡೆದಿದ್ದ. ಬ್ರಹ್ಮದತ್ತನ ಮಗ ಇಂದ್ರದತ್ತ. ಇಂದ್ರದತ್ತನಿಗೆ ಸನ್ಯಾಸಿಗಳಲ್ಲಿ ತುಂಬಾ ಭಕ್ತಿ. ಒಂದು ದಿನ ದೊರೆ ತನ್ನ ಅರಮನೆಯ ಉಪ್ಪರಿಗೆಯ ಮೇಲೆ ನಿಂತಿದ್ದ. ರಾಜಮಾರ್ಗದಲ್ಲಿ ಒಬ್ಬ ಸನ್ಯಾಸಿ ಹೋಗುತ್ತಿದ್ದುದನ್ನು ಕಂಡ. ಅವನ ಮುಖದಲ್ಲಿ ತುಂಬಿ ತುಳುಕುತ್ತಿದ್ದ ಸೌಮ್ಯತೆ ದೊರೆಗೆ ತುಂಬಾ ಸಮಾಧಾನವನ್ನು ಕೊಟ್ಟಿತು. ದೊರೆ ತನ್ನ ಪುರೋಹಿತನನ್ನು ಕಳುಹಿಸಿ ಸನ್ಯಾಸಿಯನ್ನು ಅರಮನೆಗೆ ಬರಮಾಡಿಕೊಂಡ. ಪೂಜ್ಯರೇ, ತಾವು ಕೆಲಕಾಲ ನಮ್ಮಲ್ಲಿಯೇ ಇರಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮಗೆ ಧರ್ಮದ ದಾರಿಯನ್ನು ತಿಳಿಸಬೇಕು ಎಂದು ಬೇಡಿಕೊಂಡ. ಸನ್ಯಾಸಿ ರಾಜನ ಮಾತಿಗೆ ಒಪ್ಪಿದ. ರಾಜನ ಉದ್ಯಾನವನದಲ್ಲಿ ಒಂದು ಗುಡಿಸಲು ಇತ್ತು. ಸನ್ಯಾಸಿ ಅಲ್ಲಿ ಬೀಡು ಬಿಟ್ಟ. ಅದೇ ತೋಟದಲ್ಲಿ ಒಬ್ಬ ತೋಟಗಾರ ಇದ್ದ. ಅವನ ಹೆಸರು ಸುಮಂಗಲ. ಸನ್ಯಾಸಿಗೆ ಬೇಕಾದ ಕೈಂಕರ್ಯಗಳನ್ನು ಮಾಡುವುದಕ್ಕಾಗಿ ದೊರೆ ಸುಮಂಗಲನನ್ನು ನೇಮಿಸಿದ. ಸನ್ಯಾಸಿ ಹಗಲು ಊಟಕ್ಕೆ ಅರಮನೆಗೆ ಹೋಗುವನು, ಅಲ್ಲಿಂದ ಬಂದ ಮೇಲೆ ಮಧ್ಯಾಹ್ನ ಧ್ಯಾನ, ಸಂಜೆಗೆ ಅರಮನೆಗೆ ಹೋಗಿ ದೊರೆಗೆ ಧರ್ಮೋಪದೇಶ ಮಾಡುವನು. ಹೀಗೆ ಒಂದೆರಡು ವಾರ ಕಳೆಯಿತು. ಒಂದು ದಿನ ಸನ್ಯಾಸಿ ಸುಮಂಗಲನನ್ನು ಕರೆದು, ನಾನು ಇಂತಹ ಗ್ರಾಮಕ್ಕೆ ಹೋಗಬೇಕಾಗಿದೆ, ಅಲ್ಲಿನ ಕರ್ತವ್ಯ ಮುಗಿದ ಕೂಡಲೇ ಹಿಂದಿರುಗಿ ಬರುತ್ತೇನೆ, ದೊರೆ ಏನಾದರೂ ಕೇಳಿದರೆ ಬೇಗನೆ ಬರುತ್ತೇನೆ ಎಂದು ಹೇಳು ಎಂದು ಹೇಳಿ ಹೋದ. ಸನ್ಯಾಸಿ ಆ ಕಡೆ ಹೋದ ಮೇಲೆ ಈ ಕಡೆ ಸುಮಂಗಲನ ಗುಡಿಸಲಿಗೆ ಯಾರೋ ಆಪ್ತರು ಬಂದರು. ಸನ್ಯಾಸಿಯು ಹೀಗೆ ಬೇರೆ ಗ್ರಾಮಕ್ಕೆ ಹೋಗಿದ್ದಾನೆ ಎಂಬುದನ್ನು ದೊರೆಗೆ ಹೇಳಲು ಮರೆತು ಬಿಟ್ಟ. ಅದೇ ದಿನ ರಾತ್ರಿ ಸನ್ಯಾಸಿ ಹಿಂದಿರುಗಿ ಬಂದ. ತನ್ನ ಗುಡಿಸಲಿಗೆ ಹೋಗಿ ಮಲಗಿಕೊಳ್ಳದೆ ಉದ್ಯಾನವನದಲ್ಲಿ ಒಂದು ಚಪ್ಪಡಿಯ ಮೇಲೆ ಕುಳಿತು ಧ್ಯಾನದಲ್ಲಿ ಮಗ್ನನಾದ. ಇತ್ತ ಸುಮಂಗಲನಿಗೆ ಸನ್ಯಾಸಿ ಹಿಂದಿರುಗಿ ಬಂದದ್ದು ಗೊತ್ತಿಲ್ಲ. ಮನೆಗೆ ಬಂಧುಗಳು ಬಂದಿದ್ದಾರೆ, ಅವರಿಗೆ ಔತಣ ಮಾಡಿಸಬೇಕು, ಮನೆಯಲ್ಲಿ ಮಾಂಸವಿಲ್ಲ, ರಾಜನ ಉದ್ಯಾನದಲ್ಲಿ ಒಂದು ಜಿಂಕೆಯನ್ನು ಹೊಡೆದು ತರಬೇಕು ಎಂದು ಬಿಲ್ಲು ಬಾಣಗಳನ್ನು ಕೊಂಡು ಹೋದ. ಕತ್ತಲಿನಲ್ಲಿ ಯಾವುದೂ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಚಪ್ಪಡಿಯ ಮೇಲೆ ಕುಳಿತಿದ್ದ ಸನ್ಯಾಸಿಯನ್ನು ಸುಮಂಗಲ ಜಿಂಕೆ ಎಂದು ತಪ್ಪು ತಿಳಿದು ಬಿಲ್ಲಿಗೆ ಬಾಣ ಹೂಡಿ ಎಳೆದು ಬಿಟ್ಟ. ಅಯ್ಯೋ ಎಂದು ಮನುಷ್ಯರು ಕೂಗಿದ ಹಾಗಾಯಿತು. ಸುಮಂಗಲ ಏನೋ ಅನಾಹುತವಾಯಿತು ಎಂದು ಓಡಿ ಹೋಗಿ ನೋಡಿದ. ಈಗ ನಾನು ಏನು ಮಾಡಲಿ ಸ್ವಾಮಿ ಎಂದು ಪೇಚಾಡಿದ. ನಾನು ಹಿಂದಿರುಗಿ ಬಂದದ್ದನ್ನು ನನಗೆ ತಿಳಿಸದೇ ಇದ್ದದ್ದು ನನ್ನ ತಪ್ಪು ಸುಮಂಗಲ, ನೀನು ಕೊರಗಬೇಡ, ದಯಮಾಡಿ ಈ ಬಾಣವನ್ನು ಕಿತ್ತು ಹಾಕು, ಜೀರ್ಣವಾದ ಈ ದೇಹವನ್ನು ಬಿಟ್ಟು ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂದು ಸನ್ಯಾಸಿ ಹೇಳಿದ. ಸನ್ಯಾಸಿಯ ಕೋರಿಕೆಯಂತೆ ಸುಮಂಗಲ ಬಾಣವನ್ನು ಕೀಳಲು ಕೈಚಾಚಿದ. ನಡುಗುವ ಕೈಗಳಿಂದ ಹಿಡಿದು ಕಿತ್ತ. ಆ ಕೂಡಲೇ ಸನ್ಯಾಸಿಯ ಪ್ರಾಣ ಅವನ ದೇಹವನ್ನು ಬಿಟ್ಟು ಹೋಯಿತು. ಹೀಗೆ ನಾನು ಸನ್ಯಾಸಿಯನ್ನು ಕೊಂದೆ ಎಂದು ತಿಳಿದ ಕೂಡಲೇ ದೊರೆ ನನ್ನನ್ನು ಕೋಪದಿಂದ ಕೊಲ್ಲಿಸುತ್ತಾನೆ, ದೊರೆಯ ಕೋಪ ಇಳಿಯುವವರೆಗೂ ನಾನು ಕಣ್ಮರೆಯಾಗಬೇಕು ಎಂದುಕೊಂಡು ಸುಮಂಗಲ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ದೂರದ ದೇಶಕ್ಕೆ ಹೋದ. ಸನ್ಯಾಸಿಯ ಕೊಲೆಯಾದ ಸುದ್ದಿ, ಸುಮಂಗಲ ಊರು ಬಿಟ್ಟು ಓಡಿ ಹೋದ ಸುದ್ದಿ ವಾರಾಣಸಿಯಲ್ಲೆಲ್ಲ ಹರಡಿತು. ದೊರೆಯ ಕಿವಿಗೂ ಮುಟ್ಟಿತು. ಇಂದ್ರದತ್ತನಿಗೆ ಅಸಾಧ್ಯವಾದ ಕೋಪ ಬಂತು. ಅಂದೇನಾದರೂ ಸುಮಂಗಲ ಸಿಕ್ಕಿದ್ದರೆ ಅವನನ್ನು ಶೂಲಕ್ಕೆ ಹಾಕಿಸಿಬಿಡುತ್ತಿದ್ದ. ಅದು ಸಾಧ್ಯವಾಗದೆ ದೊರೆ ತನ್ನ ಕೋಪವನ್ನು ಅಡಗಿಸಿಕೊಳ್ಳಬೇಕಾಯಿತು. ಕಾಲಕ್ರಮದಲ್ಲಿ ದೊರೆಯ ಕೋಪ ಸಂಪೂರ್ಣವಾಗಿ ಶಾಂತವಾಯಿತು. ಒಂದು ದಿವಸವಾದರೂ ಒಂದು ತಪ್ಪು ಮಾಡಿದವನಲ್ಲ ನಮ್ಮ ಸುಮಂಗಲ, ಈಗ ಏಕೆ ಹೀಗೆ ಮಾಡಿದನು? ಏನೇ ಆದರೂ ಅವನನ್ನು ನಾನು ಕ್ಷಮಿಸಿದ್ದೇನೆ, ಅವನು ಹಿಂದಿರುಗಿ ಬಂದು ಮತ್ತೆ ನಮ್ಮ ತೋಟಗಾರನಾಗಿ ಇರಲಿ ಎಂದು ಮಂತ್ರಿಗೆ ಹೇಳಿದ. ದೊರೆ ತನ್ನ ತಪ್ಪನ್ನು ಕ್ಷಮಿಸಿರುವನು ಎಂದು ಸುಮಂಗಲನಿಗೆ ತಿಳಿಯಿತು. ಅವನು ಹಿಂದಿರುಗಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡ. ದೊರೆ ಅವನನ್ನು ಕ್ಷಮಿಸಿದ. ನಾನು ಕೋಪವನ್ನು ಜಯಿಸಿಕೊಂಡು ಸುಮಂಗಲನಿಗೆ ಕ್ಷಮೆ ತೋರಿರುವುದರಿಂದ ಸನ್ಯಾಸಿಯ ಜೀವಕ್ಕೆ ಸಂತೋಷವಾಗುತ್ತದೆ ಎಂದು ಇಂದ್ರದತ್ತ ಸಮಾಧಾನಪಟ್ಟುಕೊಂಡ. ಮುಂದಿನ

0: ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
4: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ.
6: ಪ್ರೀತಿಯ ಮಕ್ಕಳೇ, ಇವತ್ತಿನ ಝೇಂಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತಿಂಗಳ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಹಾಡನ್ನ ಕಲ್ತ್ಕೊಳ್ಳೋಕೆ ಬಂದಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳು. ಮೊದಲಿಗೆ ಕವನವನ್ನ ಹೇಳ್ತೇನೆ, ಬರ್ಕೊಳ್ತೀರಾ? ಪೆನ್ನು ಪೇಪರ್ ಎಲ್ಲ ರೆಡಿ ಇದೆಯಾ?
7: ರೆಡಿ ಇದೆ.
6: ಸರಿ, ಕವನವನ್ನ ಬರ್ಕೊಳ್ಳೋಕೆ ಪ್ರಾರಂಭ ಮಾಡಿ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ. ವಂದನೆ ನಿನಗೆ ವಂದನೆ. ಪಲ್ಲವಿ ಆಯ್ತಲ್ಲ, ಈಗ ಮೊದಲನೇ ಚರಣ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ. ಆಯ್ತಾ?
7: ಆಯ್ತು.
6: ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ. ವಂದನೆ ನಿನಗೆ ವಂದನೆ. ಕೊನೆ ಚರಣ. ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ, ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ. ಮುಂದಿನ ಸಾಲು. ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ. ವಂದನೆ ನಿನಗೆ ವಂದನೆ. ಎಲ್ರು ಬರ್ಕೊಂಡ್ರಾ?
7: ಹೂ, ಬರ್ಕೊಂಡ್ವಿ.
6: ಈಗ ಇದಕ್ಕೆ ಸಂಗೀತ ಸಂಯೋಜಿಸಿ ಹೇಳ್ಕೊಡ್ತಾರೆ ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ.
8: ಮಕ್ಕಳೇ, ಹಾಡೆಲ್ಲ ಬರ್ಕೊಂಡಿದ್ದೀರಾ ಅಲ್ವಾ?
7: ಬರ್ಕೊಂಡಿದ್ದೀವಿ.
8: ಈ ಹಾಡು ಮೋಹನ ರಾಗದಲ್ಲಿದೆ. ಈ ಹಾಡಿನ ತಾಳ ತ್ರಿಶ್ರ ನಡೆ ಏಕತಾಳ. ಈ ತಾಳ ಹೇಗ್ ಬರುತ್ತೆ ಅಂತ ನಮ್ಮ ನಿಲಯದ ಮೃದಂಗ ಕಲಾವಿದರಾದ ಎಚ್ ಎಲ್ ಶಿವಶಂಕರ ಸ್ವಾಮಿ ಅವರು ನುಡಿಸಿ ತೋರಿಸ್ತಾರೆ. ಈ ರೀತಿ ಬರುತ್ತೆ ಈ ಹಾಡಿನ ತಾಳ. ಈಗ ಹಾಡನ್ನ ಹೇಳ್ಕೊಡ್ತೀನಿ, ಹಾಡ್ತೀರಾ?
7: ಹ್ಞೂ, ಹಾಡ್ತೀವಿ.
8: ಹಾಲ

ಇದಿಷ್ಟು ಎರಡನೇ ಚರಣ. ಇದಾದ್ಮೇಲೆ ಪಲ್ಲವಿಯ ಪೂರ್ತಿ ಸಾಲುಗಳನ್ನ ಹಾಡಿ ವಂದನೆ ನಿನಗೆ ವಂದನೆ ಆ ಸಾಲನ್ನ ಮೂರ್ ಸತಿ ಹಾಡಿ ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಈಗ ಕೊನೆ ಪಲ್ಲವಿ ಹಾಡ್ತೀರಾ?

0: ಈ ಹಾಡು ಹೇಗೆ ಹಾಡೋದು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಯ್ತಲ್ವಾ?
1: ಹಾಡ್ ಕಲ್ತ್ಕೊಂಡ್ರಲ್ಲ, ಈಗ ವಾದ್ಯಗಳ ಜೊತೆ ಹಾಡ್ತೀರಾ ಮಕ್ಳ?
2: ಹ್ಞೂ ಹಾಡ್ತೀವಿ.
1: ಈಗ ಹಾಡನ್ನ ಹಾಡ್ತಾ ಇರೋರು ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳಾದ ಯಶ್ಮಿತಾ ಎಂ, ಪ್ರದೀಪ್ತ ಹೇಮಂತ್, ಸ್ನೇಹ ಎನ್, ಅದ್ವೈತ ಆರ್, ಕೀರ್ತಿಶ್ರೀ ಎಸ್, ನಮ್ರತಾ ಪಿ ಕೆ, ಸಾಯಿ ಕೀರ್ತನಾ ಟಿ ಹಾಗೂ ತೃಷಾ ವಿ ಎಸ್.

0: ಮಕ್ಕಳೇ, ಇದುವರೆಗೂ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಹಾಡಾಗಿ ನಿಮಗೆ ಹೇಳಿಕೊಟ್ಟವರು ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ. ವಾದ್ಯ ಸಹಕಾರ ನೀಡಿದವರು ವೈಲಿನ್ ಮೈಸೂರು ಎಂ ನಾಗರಾಜ್, ವೀಣೆ ಮೈಸೂರು ಎಸ್ ರಾಜಲಕ್ಷ್ಮಿ, ತಬಲ ಎಚ್ಎಲ್ ಶಿವಶಂಕರ ಸ್ವಾಮಿ.
1: ಝೇಂಕಾರ ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ತರಂಗಾಂತರ 275.5 meters, 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಪ್ರೀತಿಯ ಕೇಳುಗರೆ, 100.3 ಆಕಾಶವಾಣಿ ಟೆಲಿಕ್ವಿಸ್ ಇದೇ ತಿಂಗಳ ದಿನಾಂಕ 26ರಂದು ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೇ ದಿನಾಂಕ 26ರಂದು ಮಂಗಳವಾರ ಬೆಳಿಗ್ಗೆ 11:30 to 12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಮಂಗಳವಾರ ಬೆಳಗ್ಗೆ 11:30 to 12:30.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳುವಿರಿ.

10:30 ತುಳು ಕಾರ್ಯಕ್ರಮ. ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತ ರಾಜ್ಪೆರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತಾ ಸಾಲ್ ಸಮ್ಮನ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
2: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕ್ರಿಶ್ ಚಿತ್ರದ ಗೀತೆ, ನಾಸಿರ್ ಫರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಾರ್ಯಕ್ರಮದ ಮುಂದಿನ ಗೀತೆ ಹಲೋ ಬ್ರದರ್ ಚಿತ್ರದಿಂದ. ಸುಧಾಕರ್ ಶರ್ಮಾ ಅವರ ರಚನೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್. ಸಂಗೀತ ಹಿಮೇಶ್ ರೇಷಮಿಯಾ.

ಅರ್ಜಿತ್ ಸಿಂಗ್, ಅದಿತಿ ಸಿಂಗ್ ಶರ್ಮಾ ಅವರು ಹಾಡಿರುವ ರಾಯ್ ಚಿತ್ರದ ಗೀತೆ. ಕುಮಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಅಮಲ್ ಮಲ್ಲಿಕ್.

ಹೀರೋ ಚಿತ್ರಕ್ಕಾಗಿ ರಹತ್ ಫತೇ ಅಲಿ ಖಾನ್ ಅವರು ಹಾಡಿರುವ ಗೀತೆ. ಕುಮಾರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಜೆಸ್ಸಿ ಕೈತ್ಯಾಲ್.

ಕಾರ್ಯಕ್ರಮದ ಕೊನೆಯದಾಗಿ ಏರ್ಲಿಫ್ಟ್ ಚಿತ್ರದ ಗೀತೆ ಕುಮಾರ್ ಅವರ ರಚನೆಯನ್ನು ಹಾಡಿದರೆ ಅಮಲ್ ಮಲಿಕ್, ತುಳಸಿ ಕುಮಾರ್ ಮತ್ತು ಅರ್ಜಿತ್ ಸಿಂಗ್, ಸಂಗೀತ ನೀಡಿದರೆ ಅಮಲ್ ಮಲಿಕ್.

0: ಪಂಚಕೆ. ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ವಾದನ. ತಬ್ಲಾ ಸಹಕಾರ ಪಂಡಿತ್ ಸಾಮ್ತಾ ಪ್ರಸಾದ್. ಕೇಳಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ವಾದನದಲ್ಲಿ ರಾಗದೇಶ್, ಗತ್ ವಿಳಂಬಿತ್, ಧೃತ್ ಮಿಶ್ರಗಾರ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಂಡಿತ್ ನಿಖಿಲ್ ಬ್ಯಾನರ್ಜಿಯವರ ಸಿತಾರ್ ವಾದನವನ್ನು ಕೇಳಿದಿರಿ. ತಬ್ಲಾ ಸಹಕಾರ ಪಂಡಿತ್ ಸಾಮ್ತಾ ಪ್ರಸಾದ್. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್. ಸಮಯ ಸರಿಯಾಗಿ 10:32:23.
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂಧುಲೆಗ್ ಸರ್ವೆರೆಗ್ಲ ಮೋಕೆದ ಸೊಲ್ಮೇಲು.

0: ತುಳು ಕಾದಂಬರಿ ಓದುದ ಸರಣಿಡು ಇನಿಯಿತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
1: ತಿದ್ದಪ್ಪಿನ ಸಿಕ್ಸೆನು ತಡೆರ ತೀರನ್ನ ರುಕ್ಕು ಮಗಲಿನ ಪತ್ತೊಂದು ಬೇತೆನೆ ಪಡಿಬಿಡರ ಕಟ್ಟದು ಕುಲ್ಲುವಲು ತನ್ನ ತೆಗೆಯಬೇನೊಂದು ರುಕ್ಕುಗೂ ನೆಮ್ಮದಿದ ಬದುಕು ತಿಕ್ಕಂಡು ಇಂಚಿಡು ರಾಧುನ ಬೆರ್ಮೆ ಕರಂಡು ನಂಜಿ ಮಚ್ಚರ ತಮೆಲ್ದು ರುಕ್ಕುನು ಭೂತಕುಲೆತ್ತ ತಂತ್ರೊಡು ಮೂಲೆ ಪತ್ತಾವೆರೆ ತೂಯಿನವುಲ ಉಲ್ಟ ಹಾಕಂಡು ಭೂತಲಾದು ಪೋಯಿನ ಕುಲೆ ಪಿರಬತ್ತದು ರುಕ್ಕುನ ಗಟ್ಟಿ ತಿಗಲೆನೆ ಪುಗರ್ನಗ ರಾಧುನವು ಮತಿಮರ್ಲಾಯಿನ ಸ್ಥಿತಿನೇ. ಯಾನ್ ಕಾಸು ಕೊರಿನೇನು ಮುಕ್ಕು ತಿಂದದು ಎಂಕೆ ವಂಚನೆ ಮಲ್ತಿನ ನಿಕ್ಲೆಗ ಭೂತ ಪೆಟ್ಟುದಿ ಒಂದೆ ಕುಲ್ಲಂದು ನೆತ್ತೆರು ಕಕ್ಕಂದೆ ಕುಲ್ಲಯರು ಪಿಜಿನ್ ತುಚ್ಚಿಲೆಕದ ರಾಧುನ ಈ ನೆರ್ಪಣಿಡು ಆಪಿನಿದಾದ ಅಜನೆಗು ದುಂಬಾಯಿನ ಈ ಭೂತೊಲು ಪಿಜಿನಗು ಪೋಡಿವನ ಪೆಟ್ಟುದೀಪಿನ ಭೂತೊಗು ತಪ್ಪು ಒಪ್ಪು ತುಲಿತು ತೂಪಿನ ಗೇನ ಉಪ್ಪುಂಡು ಅಂಚ ಸುರುತ ಪೆಟ್ಟು ನಿಕ್ಕೆ ಸಾಪ ಪಾಡು ನಕ್ಲೆಗ್ಲ ಒಂಜಿ ಯೋಗಿತೆ ಬೋಡತ್ತ ಇಂಚ ಪಣೊಂಡಿರು ಉಳತ್ತುಳೈಡು ತೆಲ್ತೊಂಡಿರ್ಲ ಕಂಟಕುಲು ಒಂಜೊಂಜೆ ಪರಿಹಾರ ಆವೊಂದು ಪೋಯ್ಲೆಕ್ಕಾನೆ ರುಕ್ಕುಗು ಒಂತೆ ಒಂತೆ ಧೈರ್ಯ ಕೂಡುಂಡು ಆಂಡ ಕಂಡನಿಜ್ಜನ್ನ ಜವಂದಿ ಪೊಂಜವತ್ತ ಕಂಟಕವು ಕಾರು ಪುಟೊಂದೇ ಉಪ್ಪುಂಡು ರುಕ್ಕುನ ಸುರ್ಪದ ಪೊರ್ಲು ಕುಡ ಕುಡ ತೂಪಿನವತ್ತು ಜೀವದ ದಸ್ತು ಮಾತ್ರ ಕುಡ ಕುಡ ತೂವೋಡಾಯಿನೇ ತರೆಕುಜಲು ಜಿಡೆನೆ ಇತ್ತಿಂಡಲ ಅಂಡದ ಮಿತ್ತೆ ಆಡುಂಡು ಪೀಂಟಾದು ತರೆಸೂಡಿ ಕಟ್ಟಿಂಡಲ ಮಾಮಲ್ಲ ಅಂಬಡೆನೆ ಅಲೆಡ ಅಡ್ಡ ಸಂಬಂಧಗು ಕಾಮಗೊಬ್ಬುಗು ದುಂಬಾ ಪಿನಕುಲು ಮಲ್ಲೂರುಡು ಇತ್ತೆರು ಅಪ್ಪೆಡ ಜಂಬರ ಬಯಕೊಂದು ಮಗಲೆನು ಕೊಂಡಡ ಮಲ್ತೊಂದು ಪೊರ್ತು ಕಂತಿ ಬೊಕಲ ಒಬ್ಬರ್ಪಿನಕುಲಿತ್ತೆರು ಅಕ್ಲೆನ ತೊಡುತ ಪೊಲಬು ಅಂಡಲ ಆ ಗೋಚರ ಇಜ್ಜಂದಿ ಲೆಕ್ಕನೆ ನಡತೊಂಬಲು ದಿನನಿಚ್ಚ ನುರಿ ನುರಿದು

ಬಿಂದುನಲಿನ ಉಡಲ್ಡು ಕಾಮದ ಸುರ್ಕು ಬಾದೆ ಕೊರ್ಪಿನ ಮಟ್ಟುಡಿತ್ತುಜಿ. ಸೊಡ್ಡು ತೂವಂದಿನಲಡ ಕಣ್ಣದ ಬಾಸೆ ನಡತ್ತುಜಿ. ಹಡೆ ಪಟ್ಟಾಂಗುಗು ಇಡಿ ತಿಕ್ಕುಜಿ. ಅಂಚ ಕಾತು ಕಾತದು ಸೋತು ಪೋಯಿನ ಒರಿ ಸೊರ್ಕುದ ಬೀರೆ ಹಠಕಟ್ಟದು ಒಂಜಿ ಕೈ ತೂದೇ ಬುಡ್ಪೆಂದು ನಡು ಇರ್ಲಡು ಬತದು ಬಾಕಿಲು ಬೊಟ್ಟಿಯೇ. ಏರು ಎಂಚಿನ ಕೇಣಂದೆನೆ ರುಕ್ಕು ಉಳ ಹಿಡ್ದು ಗಟ್ಟಿ ಅರದ್ಯೊಲು. ಪೋಪನಾ ಕುಡರಿಡು ಕಡ್ಪೊಡಾ ಪಂದು. ಬಾಕಿಲು ಬೊಟ್ಟಿನ ಅರ್ಪೆಲೆಗ್ಲ ಗೊತ್ತು ಮಲ್ಲ ಜೀವದ ಗಟ್ಟಿಮುಟ್ಟುರಟ್ಟಿದ ರುಕ್ಕು ಕುಡರಿಡು ಕಡ್ಪುನಾಲೆ. ಅಲೆನ ಬಲ ಚಲ ರಡ್ಡುಲ ದಿಂಜನೆ. ಉಜ್ಜೆರಿಡೆ ಪಗೆನಕ್ಲೆಗು ಬಗೆಮಲ್ತಿನ ಓಬವನವೇ ಊರುಡು ಮಾತೆರೆಗ್ಲ ಬೋಡಾಯಿನಾಲು. ಒಂಜೇಳಿಯ ತಾನು ತಿಕ್ಕಬೂರುಂಡ ತಾನೇ ಊರಿಡಿ ಹಲ್ಕಿ ಅವಡಾವು. ಮಾನೊಗಾದು ಪ್ರಾಣದೆಪ್ಪುನಲೆನು ನೋಚಾವು ನೆಡ್ದು ಮರ್ಯಾದಿಡು ಬಚವು ಆಪಿನನೆ ಎಡ್ಡೆಂದು ಎಣ್ಣೊಂದು ಅರ್ಪೆಲೆ ಕಚ್ಚೆ ಗಟ್ಟಿ ಕಟೊಂದು ಬತ್ತಿಸಾದಿಡೆ ಪಿರಪೋದುಪ್ಪೊಡು. ರುಕ್ಕು ಬೇಲೆಗು ಪೋಯಿನಲ್ಪ ಇರ್ಲುಡಾಯಿನ ಗಟ್ಟದೇನು ಗಟ್ಟಿಡೆ ಪಣೊಂಡೊಲು. ಬಚ್ಚಾಲಿ ಬಡವನಕ್ಲೆಗು ಒಂಜಿ ಕುಡರಿನ ಪರ್ತೆ ಕುಟುದು ದಿವೊಂದೇ. ಅಂಚೆಂಚಿ ಪೋನಗಲ ಎನಕೈಟೊಂಜಿ ಪರ್ಕತಿ ತಪ್ಪಾವುಜಿ. ಮಾನ ಪ್ರಾಣ ಪೋಪಿನ ತುರ್ತುಡು ನಮನು ನಮನೇ ಕಾತನುಡಂಡ ನಮಡಲ ಕೈದುಲು ಬೋಡಾಪುಂಡು. ಇಂಚ ಪೊಂಜವೆಡ ಪಣೊನ್ನಗ ಅಂದಂದು ಪಣಪಿನಕುಲೇ ಹೆಚ್ಚಿಗೆ. ಅಲೆಗು ಕೇನುನ ಲೆಕ್ಕ ಮಸ್ಕಿರಿ ಮಲ್ತು ತೆಲ್ತೇರು. ತೂಂಡ ಸೂರ್ಪನಕಿನ ತಂಗಡಿ ಸೆಡಕು ಮಾತ್ರ ರಂಬೆ ಉರ್ವಸಿನನೆ. ಇಂಚ ಪನ್ನಗ ಮಸ್ಕಿರಿಗು ಮಂಡೆವೆಚ್ಚ ಮಲ್ತುಡ ಬದ್ಕಡು ಗೆಂದು ನೆಂಚ ಎನೊಂಡಲು ರುಕ್ಕು. ಮಗಲೆಗು ದಿಂಜ ಕಲ್ಪಾದು ಮಚ್ಚೊರದರಾದುನ ಬಂಜಿ ಉರ್ಪಾವನ ಹಟ ತೀರು ನೆಂಚ. ಒರೋರ ಕಂಡನಿ ಬೋಡುಂಪಿಲೆ ಕಾಪುಂಡು. ಒಂಜಿ ವರ್ಸೋ ಅನ್ಬೈಸಿದಿನ ಸಂಸಾರ ಸುಖತ ನೆಂಪು ಮೇಯ್ ಮನಸ್ಸು ಕುಕ್ಕೆರು ಲೆಕ್ಕ ಮಲ್ಪುಂಡು. ಗಂಗಾದರೆ ಬುಡೆದಿಡ ನಡತೊಂದಿನ ರೀತಿ ಅಂಚಿತ್ತಿನವು. ಬೇಲೆಡ್ದು ಸೀದಾ ಇಲ್ಲಗೆ ಬರುವೆ. ಬೆಂದ್ರ ಕೈಪುನ ಬುಡೆದಿಡ ಸ್ವಾರಸ್ಯದ ಸಲ್ಲಾಪನೆ. ಪಾತೆರೊಡೆ ಕಿಚ್ಕಿಲು ಪುಟ್ಟಾವು ನಾಯಗ ಉಂಡು ಜೆಪ್ಪುನೆಕೇ ಅಮ್ಮಸರ. ಮಾಮಿಲ ಮಗನ ಸಾಯನೆ. ಮಗನೊಟ್ಟುಡು ಮರಮಲೆಗಲ ಬಳಸದು ಮಗನೊಟ್ಟುಡೆ ಜೆಪ್ಪುನದೆಕ್ಕು ಕಡಪುಡನ ಮಾಮಿನಕುಲು ಲೋಕೊಡು ದಿಂಜ ಉಪ್ಪಾಯರು. ಆ ಭಾಗ್ಯದ ಬದುಕನು ಎಣ್ಣೊಂದು ಮಗಲೆಡ ಕಂಡನಿನ ಎಡ್ಡೆಗುಣ ಸ್ವಭಾವನು ಪುಗರುವಲು. ಮಗಲೆನ್ನು ತೂವೆರೆಗಾಂಡಲ ಕಂಡನಿ ಬರಡಿಂಪಿನ ತೊಡು ದೀವೊಂದು ಕಾಪುವಲು. ಮಗಲೆಗ್ಲ ಅಮ್ಮೆರನು ತೂವಡೊಂಪಿನ ಅಂಗು ಪುಟ್ಟಾವಲು. ಕಾತಿನವು ಪೊಕ್ಕಡೆಗಾಯಿಜಿ. ಒಂಜಿ ದಿನ ಗಂಗಾದರೆ ಬುಡಿದಿನ್ನಾಡೊಂದು ಬತ್ತೇನೆ. ರುಕ್ಕು ಆನಿದಿನ ಬೆರಿಟ್ಟು ಕೊಲ್ಪುದ ಕಸ ಕುಲುದಿನಕ್ಕಿಂದು ಬೈದರ್ಪುನ ಬೇಲೆಗು ಪೋವಂದೇ ಇಲ್ಲಡೇ ಇತ್ತೊಲು. ಮಗಲು ಸಾಲೆಗು ಪೋಯಿಬಕ್ಕ ಇಲ್ಲಡು ಒರ್ತಿಯೇ ಕುಲ್ಲೆರೆ ಉರುವಾದು ಪಿತ್ತಿಲ್ಡು ಗೋಂಕುದ ಮರಟು ಪೂಪೋತಿನ ಪೊರ್ಲು ತೂವೊಂದು ಪುನಗನೆ ಒಟ್ಟುಡಿತಿನ ನಾಯಿ ಕನ್ನೆ ಪಕ್ಕಿ ಪರಡೆನು ಸೋಯಿ ತೂಪಿನೇನು ಬುಡ್ದು ಒರ ಆನೆ ಕುರೆತೆ. ಇಲ್ಲಗು ಏರಾ ಬತ್ತಿನೇನು ಪಣೊಂದು ಎದ್ಕೊನೆರೆ ಪಾರಿಯೇ. ಆಯನ ಪಿರವುಡೆ ಪೋಯಿನ ರುಕ್ಕುಗು ಬೈದಿನ ರಮಾಯಿನ ಪರ್ಚಯ ನಿಧಾನೊಡಾಂಡಲ ಆಂಡು. ಅವು ಗಂಗಾಧರನೆ. ಸೀಕು ಸಂಕಟಡು ಬಚ್ಚಿದಿನ ಕೈಕಾರು ಬಲದಾಂತಿನ ಮೋನೆಡು ಬೆಸರು ದಿಂಜಿದಿನ ಕಂಡನೆಂತೂದು ರುಕ್ಕುಗಾಯಿನಿ ಬಜ್ಜೀ ಅಕ್ಲಾಸನೆ. ಏರೆಗ್ಲ ತೀರಂದಿನಾತು ಸೋತು ದಿನ ಗಂಗಾಧರೆ ಬುಡಿದಿನ ತೂಯೇ. ರುಕ್ಕುಗು ಆಯನ ಅನುಪಾನನೆ ಮುಖ್ಯ ಆಂಡು. ಬಯ್ಯದನಗ ಒಂತೆ ಪಾತಿರುನಾಥ ಸುಧಾರಿಯೇ. ಅಪಗನೆ ಜಯ ಸಾಲೆಡ್ದು ಬತ್ತಿನಿ. ಮೂವಿರ್ಲ ಒಂಜಾಯಿನ ಪೊರ್ಲುದ ಪೊರ್ತು. ಕಣ್ಣುಲೆಡು ಕುಸೀತ ಕಣ್ಣನೀರು ತಮಿಳುನ ಪೊರ್ತು. ಐಟ್ ಗಂಗಾಧರನವು ಮಾತ್ರ ಪಸಿತಾಪದ ಕಣ್ಣನೀರು. ಆಸ್ಪತ್ರೆಡು ಗಂಗಾಧರನ ಪರೀಕ್ಷೆ ಮಲ್ಪಾಯಿಬಕ್ಕನೆ ತೆರೀನಿ ಆಯನ ತಿಗಲೆದ ಸೀಕ್. ಜೀವಗು ಕಂಟಕದ ಸ್ಥಿತಿಟು ಉಂಡುನ್ಪಿನ ನಿಜ ಸಂಗತಿ. ಪರ ಊರುಡು ಸಿಮೆಂಟ್ ದಂಗಡಿಡು ಅನುದಿನ ಬೆಂದಿನಪ್ಪಗ ಉಂಡಾದು ಬೊಳಿತಿನ ಈ ಕಾಯಿಲೆನು ಕಡಿಮೆ ಮಲ್ಪುನೆಂಚ. ಡಾಕ್ಟರ್ ನಕ್ಲೆಗು ಅನ್ಮಾನ. ಕೈಕು ಬತ್ತಿನ ಮಾಣಿಕ ಕೈತತ್ತು ಪೋಪಿನ ಕೊಡಿದುಕ್ಕೊನು ಕಂಡನ್ನೆದುರು ತೋಜಾವನ ಲೆಕ್ಕ ಇಜ್ಜಿ. ತಾನಾದೆ ಕೈತಲು ಬತ್ತಿನ ಕಂಡನಿನ ಆಯಸ ತೀರ್ನೆಟ ಜೋಕೆಡು ಸಾಂಕೊಡು. ಈತೆ ಅಲೆನ ನಿಶ್ಚಯ. ರುಕ್ಕುನ ಮೋಕೆದ ಸಾಂಕಣೆಡು ನಿಯತ್ತಡು ಡಾಕ್ಟ್ರನ ಮರ್ದಡು ಗಂಗಾಧರೆ ಒಂತೆ ಪುಟ ಆಯೆ. ಅಂಚಿಂಚಿ ನಡಪು ಲೆಕ್ಕ ಆಯೆ. ಆಂಡ ಗಡಿಗಡಿ ತೆಮ್ಮದನೇ ಕಷ್ಟ. ಒರಸುರುವಾಂಡ ತೆಮ್ಮ ಲತ್ತು ಲತ್ತು ಸೋತುದೇ ಪೊನಗ ಒಟ್ಟುಡಿತಿನ ಅಪ್ಪೆ ಮಗಲು ಅನ್ಬೇಸಿದಿನಿ ಸಂಕಡನೆ. ಆಂಡ ಊರುಡು ರುಕ್ಕುನ ಬಗ್ಗೆಡು ಗೌರವ ಹೆಚ್ಚಾಂಡು. ಸಸಾರುಡು ತೂಪಿನಕುಲೆ ಇಜ್ಜಾಂಡು. ಗಂಗಾಧರೆ ಪಸಿತಾಪಡು ರುಕ್ಕುಡು ಪಣಂಬಿನಿ ಒಂಜೇ ಪಾತೆರ. ದುಷ್ಟೇದಿ ಕಣ್ಣ ಮಂಗಲಿದಿಂದ ತೆರೆಯೊಂದುಲ ಅಲೆನ ಪಾತೆರ ಕೇಂದು ನಿನನು ದೂರ ಮಲ್ತೆತ್ತ. ಬಂಜಿನಲೆನು ಬಾಲೆ ಕಳೆಯೊಂದಿನ ದುಕ್ಕೊಡಿತ್ತಿನಲೆನು ಕಟುಕೆ ದಿನ ಕೈತಲು ಬುಡ್ದು ಪೋಪಿನ ಎನ್ನ ಕಠುರ ಮನಸ್ಸಿಗೆ ಇಂಕ ಈ ತೆಮ್ಮದ ಸಿಕ್ಸೆ. ಇಂಚ ಪನ್ನಗ ಆಯಿನೇನು ಪೋಯಿನೇನು ಎಣ್ಣದು ನಮ್ಮ ದುಕ್ಕುನೇ ಮುಡಿಕಟ್ಟುನುದ.

0: ಕೊಟ್ಟು ಶೋಷಣೆ ಮಲ್ತದಿನೇನು ತಾನು ತನ್ನ ಮಗಳು ಅನ್ಬೇಸಿನ ಬಂಗೋನು ರುಕ್ಕು ಮಧುರಡ ಮೆಚ್ಚವಲು. ಪುಡಾರಿ ಮಂಜನ ಅತ್ರುವಾಣೆನ್ಲ ಬಣ್ಣನೆ ಮಲ್ಪುವಲು. ಸುರುಸುರುಟು ಕತೆ ತಲೆಕಾನೆ ಕೇಳೊಂದಿತ್ತಿನ ಮಧುರ ಕಡೆ ಕಡೆಕ್ ಮಂಜನ ದುಷ್ಟತನೊತ್ತ ಪರ್ನಾಮೊನೆ ಆಲೋಚನೆ ಮಲ್ತೊಲಾ ದಾನ್ನೆ. ಅಲೆನ ಪಿರಯ ಎಲ್ಯವಾಂಡಲ ಮನಸ್ಸುಡು ಮಲ್ಲ ಆದರ್ಶಲು ಇತ್ತುಂಡೋಡು. ಮಂಜಡಾದ ರಂಗುನ ಭಂಗ ಎಂಚಿನನ ಮಧುರ ಇಂಚ ಕೇಂಡಿ ನೆಡ್ದು ಬೊಕ್ಕನೆ ರುಕ್ಕುಗೂ ರಂಗುನ ಬಗ್ಗೆಡು ದಯೆ ಉಂಡಾಯಿನಿ. ರಂಗುಗೂ ಗಡಂಗು ನಡಪಾವುನ ಗರ್ಜಿ ಇತ್ತುಜಿ. ಅವು ಆಯನನೇ ಕುಯಿಂತ್ರಿ. ಗಡಂಗಡ್ದಾದೆ ಅಲೆಗ ಆಯನ ಗರ್ಜಿ. ಆ ಗರ್ಜಿಡ್ದಾದೆ ಆಯಗ ಅಲೆನ ಮಿತ್ತ ಅಧಿಕಾರ. ಆ ಅಧಿಕಾರದ್ದಾದೆ ಆಯಗ ಹಾಂಕಾರ. ರುಕ್ಕು ಇಂಚ ಒಂಜೆ ಕೊಂಜಿ ಕೊಂಡಿ ಕೊಡ್ಪಾವನಗನೆ ಮಧುರ ಕೇಂಡುಲು. ಶೋಷಣೆಡು ಸೊರ್ಕೆರೆಗ ಮಂಜಗ ಇಂಬು ಕೊರ್ಪಿನ ಗಡಂಗನೆ ಪೊಂಜಲು ಮೊಂಜಾದು ಮುಚ್ಚಾವಡು. ಪೊಂಜಲು ಪೊಂಜಲೆಗಾದ ಇಂಚಿತ್ತಿನ ಕಜ್ಜ ಕೈಕೊನಡಾಪುಂಡು. ಏತೋ ಕಡೆಟ್ಟು ಇಂಚಿತಿನ ಇಟ್ಟು ಪೊಂಜಲು ಗೆಂದದಿರು. ಮಲ್ಲೂರ್ದ ಪೊಂಜೋಲೆಗ್ಲ ಅಂಚ ಮಲ್ಪೊಲಿಯತ್ತ ಪಂಡ್ದು. ಅಪ್ಪೆ ಮಗಳಿಡಲ ಅವ್ವೇ ಸಂಕಲ್ಪ ಸುರೂಟೆ ಇತ್ತುಂಡತ್ತ. ಅಂಚಾದು ಆನಿಗ ಆ ಬಗ್ಗೆಡೇ ಪಂಚೇತಿಗೆ. ಮಧುರ ವಾಗಳ್ಗೆಡು ಪಂಡೋಲ. ಅವು ಅಂಚನೇ ನಡತುಂಡು. ಮಲ್ಲೂರ್ದ ಪೊಂಜೋಲು ಒಂಜಾದು ಗಡಂಗ ಮುಚ್ಚಾವನೆಟ್ಟು ಗೆಂದದಿ ಬುಡಿಯೇರು. ನನದಾದಾಪುಂಡು ದುಂಬುದೈಗೆಡು ಕೇನುಗ.
1: ಈತೆ ನಾಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗೂ ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಯಜ್ಞೆ ಇಡೆಗುಮುಗಿಂಡು. ಆಕಾಶವಾಣಿ ಮಂಗಳೂರು

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ.
1: ಯಜ್ಞೆ ಪದಿಮೂಜಿ.
2: ವಿದೇಶಡು ಪನಗ ಪರದೇಶಡು ನಮ್ಮ ತುಳುವೇರ್ ದುಬೈದ ಊರು ಉಡಿತದ್ದು ಅಲ್ತ ಯುಎಎ ಕಂಟ್ರಿದ ಕುಲ್ ಮಾತ ಒಟ್ಟು ಸೇರಿದ ಮಲ್ದಿನ ಸಿನಿಮಾ ನೀರೇಲ್ ಒಂದು ಭಾರೀ ಟೆಕ್ನಿಕಲ್ ದ ಭಾರೀ ಸಿನಿಮಾಡು ಎಡೆಡ್ಡ ಲೊಕೇಶನ್ ಪನಗ ಇಡೀ ಚಿತ್ರಡು ಪರದೇಶದ ಜನಕಲೆಗೆ ಪ್ರೇಕ್ಷಕರಿಗೆ ಕಣ್ಣುಗೆ ಮೆಚ್ಚುನಂಚ ಸ್ಕ್ರೀನ್ ಉಡು ತೋಜೊಂದಿತ್ತುಂಡು. ನೆತ್ತ ಪದಲ ಭಾರಿ ಎಡ್ಡೆತ್ತುಂಡು. ಆಯ್ತ ಕತೆಲ ಒಂಥ ಸಾಂಸಾರಿಕ ಹಿನ್ನೆಲೆ ಇತ್ತದ, ವಿದೇಶದಲ ಹಿನ್ನೆಲೆ ಇತ್ತದ, ಭಾರಿ ಎಡ್ಡೆ ಆತುಂಡು ಈ ಸಿನಿಮಾ. ಬ್ಯಾಂಗ್ಳೂರು ಉಡ್ಲ ವಿದೇಶ ಉಡ್ಲ ಚಿತ್ರೀಕರಣ ಆತುಂಡು. ಒಂದು ನಮ್ಮ ಹೆಮ್ಮೆದ ಸಿನಿಮಾ ನೀರೇಲ್ ಎಂದು ಪನೋಲಿ.

ಐದು ಬಕ್ಕ ಬತ್ತಿನ ಸಿನಿಮಾ ಐವನೇ ಸಿನಿಮಾ ತುಳು ಚಿತ್ರರಂಗ ಐವನೇ ಸಿನಿಮಾಗು ಕಾರ್ದಿಂದು ಸಂತೋಷ ಉಡುಪನೊಲಿ ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿ. ಈ ಬ್ರಹ್ಮ ಶ್ರೀ ನಾರಾಯಣ ಗುರುಸ್ವಾಮಿ ಕೇರಳದ ನಾರಾಯಣ ಗುರುಕುಲ್ನ ಕಥೆನ ಆಧಾರಿತವಾದ ರಾಜಶೇಖರ್ ಕೋಟಿಯಾನು ಉನೇನು ತಯಾರು ಮಾಡ್ತೀರು. ಹೊಂದಿತ್ತ ಇಡೀ ಕತೆ ತ ಮರ್ಗಿಲೇ ಒಂಜಿ ಪೊಸನಮ್ಮ ನಡೀತುಂಡು. ಅತ್ತ ಒಂದೆ ಆಯ್ತ ಪದಕುಲು ಮಾತ ಜನ ಮೆಚ್ಚುಗೆ ಆದಿತ್ತುಂಡು. ಈ ಸಿನಿಮಾ 2014 ಬತ್ತುಂಡಲ ಉನ್ನೆತ ಸಂಭಾಷಣೆ ಸಂಗೀತ ಸಾಹಿತ್ಯ ಭಾರಿ ಎಡ್ಡೆ ಇತ್ತುಂಡು. ಅಮೃತ್ ಸೋಮೇಶ್ವರ್ ಸುಧಾಕರ್ ಬನ್ನಂಜೆ ಚಂದ್ರಶೇಖರ ಸುವರ್ಣ ಮುಕುಲು ನೆತ್ತ ಗೀತಾ ಸಾಹಿತ್ಯ ಬರೀತೀರು. ಮಾತ್ರ ತಂದೆ ರಾಜಶೇಖರ್ ಕೋಟಿಯಾನು ಈ ಚಿತ್ರನು ನಿರ್ಮಾಣ ಮಲ್ದಿರು ನಿರ್ದೇಶನ ಮಲ್ದಿರು. ಒಂದು ನಮ್ಮ ತುಳು ಚಿತ್ರರಂಗದ ಐವೇನ ಸಿನಿಮಾ ಪನ್ನುಲಿ 2014 ವರ್ಷದ ಕಾಲ 7 ತುಳು ಸಿನಿಮಾ ಪ್ರದರ್ಶನ ಆತನು. 7 ತುಳು ಸಿನಿಮಾದಲ್ಲ ನಿರ್ಮಾಪಕರ ಪೊಸತ್ತು ನಿರ್ದೇಶಕರಲ್ಲ ಪೊಸತ್ತು. ನೆತ್ತರ್ಥ ಹೊಸ ನೀರು ಹೊಸ ವಸರು ತುಳು ಸಿನಿಮಾ ರಂಗೋಡು ಬರೊಂದು ಬತ್ತನು. ಅಂಚ ಒಟ್ಟು ನಮ್ಮ 5 ವರ್ಷದ ಗಾನಗ ಮಸ್ತು ತುಳು ಚಿತ್ರರಂಗ ಬೆಳವಣಿಗೆ ಹಂತುಡು ಬುಲೆದು ಎತ್ತರಡು ಅಂತುಡು ವಿಶ್ವ ಮಟ್ಟೋಡ್ಲ ಪುದರ್ ಬತ್ತನು. ಈ 2014 ಇಸವೀಡು ಬತ್ತಿನ ಪ್ರತಿಯೊಂದು ಸಿನಿಮಾಲ ಚಿತ್ರ ಮಂದಿರೋಡು ಆಯ್ತ ಪ್ರದರ್ಶನಲ ಭಾರಿ ಎಡ್ಡೆ ಆತನು. ಪ್ರೇಕ್ಷಕರನ್ನ ಪ್ರೋತ್ಸಾಹ ಭಾರಿ ಎಡ್ಡೆ ಆತನು.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡೆ ತಿಕ್ಕಗ ಸೊಲ್ಮೆಲು.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳಿ ಗೋವಿಂದಾಯ ನಮಃ ಚಿತ್ರದ ಗೀತೆ. ಗೀತರಚನೆ ಸಂತೋಷ್ ನಾಯಕ್, ಸಂಗೀತ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಪಾರಿಜಾತ ಚಿತ್ರದ್ದು. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ, ಸಂಗೀತ ಮನೋಮೂರ್ತಿ, ಸಾಹಿತ್ಯ ಕವಿರಾಜ್ ಅವರದು.

ಸೋನು ನಿಗಮ್ ಮತ್ತು ಸುನೀತಾ ಗೋಪರಾಜು ಹಾಡಿರುವ ಕಟಾರಿ ವೀರ ಸುರಸುಂದರಾಂಗಿ ಚಿತ್ರದ ಗೀತೆ. ಗೀತರಚನೆ ಕವಿರಾಜ್, ಸಂಗೀತ ವಿ ಹರಿಕೃಷ್ಣ.

ಯಾರೇ ಕೂಗಾಡಲಿ ಚಿತ್ರಕ್ಕಾಗಿ ಕಾರ್ತಿಕ್, ಸೋನು ನಿಗಮ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯಕ್ಕೆ ಸಂಗೀತ, ವಿ ಹರಿಕೃಷ್ಣ.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಮಂಗಳೂರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ನೀಲ್

ಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ಬಿಆರ್ ಶ್ರೀಧರ್. ಮೊದಲಿಗೆ ಕೇಳಿ ಮಾತೆ ಮಲಯಧ್ವಜ ಖಮಾಜರಾಗ ಆದಿತಾಳ, ಶ್ರೀ ಮುತ್ತಯ್ಯ ಭಾಗವತರ ಕೃತಿ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟಿವಿ ವಾಸನ್. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವಾರಾವ್ ಸೆಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ

0: ಕಂಡೀಷನ್ ಮತ್ತು ಪ್ಲೇಸಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ ಅವ್ರು ನಾವು ಹತ್ತಿರದ್ನ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
1: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು. ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10ರಂದು ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26ನೇ ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು

ಹೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನು ಈ ಹಾಡಲ್ಲಿ ವರ್ಣಿಸಲಾಗಿದೆ.

0: ಕಣ್ಮುಚ್ಚಿ ಬೇಡಿದಳೋ ಕಿತ್ತೂರ ಕೇಸರಿ.
1: ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ತೈತೆ ಬರುತೈತೆ ಬರುತೈತೆ ಒಳ್ಳೆ ಕಾಲ ಬರುತೈತೆ. ನಾ ಕಣಿ ಹೇಳ್ತೀನವ್ವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವ್ವ ಕಣಿನ, ನಾ ಕಣಿ ಹೇಳ್ತೀನವ್ವಾ ಕಣಿನ. ಅಬ್ಬಾ ಬಾ ಬಾ ಬಾ ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ, ಯಾಕಪ್ಪ ಇಷ್ಟೋ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತೆ ನಿನಗೆ, ಕೈ ಕೊಡಿಲಿ ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತೈತೆ ಬರುತೈತೆ ಕಂಕಣ ಬಲ ಕೂಡಿ ಬರುತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ, ನಿನ್ಗೆ ಮಳೆ ಆಗ್ತತಿ, ಬೆಳೆ ಆಗ್ತತಿ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಗೊತ್ತಾ, ಊರು ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತೈತೇ.

ಯಾರಿಗ ಕಣಿ ಹೇಳವ್ವ? ಕಣಿನ ನಾ ಕಣಿ ಹೇಳ್ತೀನವ್ವ, ಕಣಿನ ಬಾರವ್ವ, ಬಾ ಊರ್ಗೆ ಹೊಡ್ತಿ ಬಂದಾಳಲ್ಲ, ಬಾ ತಂಗಿ, ಬಾ ಇಲ್ಲಿ ಕುಂದ್ರು ಬಾ, ಇಲ್ಲಿ ಯಾಕೆ ಇಷ್ಟೋ ಸ್ವರ್ಗಿಯಲ್ಲ ನೀನು, ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗ್ತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲರಿಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ್ವ, ನಾ ಬರ್ತೀನಿ, ಮತ್ತು ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ್ವ, ಕಣಿ, ನಾ ಯಾರಿಗೆ ಕಣಿ ಹೇಳಿ?

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್ ಚಕ್ರಪಾಣಿ.
3: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದ್ರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದ್ರಲ್ಲಿ ಸಣ್ಣ ಅಮೌಂಟ್ ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದ ಹಾಗೆ, ಫುಲ್ ಒಂದೇ ಸಲಕ್ಕೆ ಒಂದು ವೆಸಲ್ ಬರ್ತದೆ, ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡುದು. ಆದ್ರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನ್ ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
2: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700042242.

ಕೆಳಗರೇ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯವಾಗುತ್ತಲಿದೆ 12:35. ಇನ್ನು ಮುಂದೆ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
2: ಪ್ರಿಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರಿಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಸರ್, ಈಗ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಕ್ಯಾನ್ಸರ್ ಇದೀನೋ ಇಲ್ಲವೋ ಅನ್ನುವಂಥ ಅನುಮಾನ ಇದ್ದರೂ

0: ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳಿಕ್ಕೆ ಹಿಂದೆ ಬಿಂದ ನೋಡ್ತಾರೆ. ಏ ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನು ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ
1: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತು ಪ್ರಮಾಣ ಕೂಡ ಜಾಸ್ತಿ
0: ಆಗ್ತದೆ.
1: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರಬೇಕು. ಒಂದು ಏಜ್ ಆದ್ರೆ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನಂದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ ಕ್ಯಾನ್ಸರ್ ಬಗ್ಗೆ, ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ, ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೆ ಹೋಗ್ಬೇಕಾಗಿರೋದು ಏನಂದ್ರೆ ನಿರ್ಲಕ್ಷ್ಯ, ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ಕೊಂಡು ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರ್ ತರ ಇದೆ. ಒಂದು ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನಗೆ ಯಾಕೆ ಬರುತ್ತೆ, ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳಿದ್ದವ್ರಿಗೋ, ಅಂಥವ್ರಿಗೆಲ್ಲ ಬರುತ್ತೆ, ನನಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನು ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಸಿಂಪ್ಟಮ್ಸ್ಗಳೇನಿದೆ, ನಾನು ಅದರ ಬಗ್ಗೆ ಅಲರ್ಟ್ ಆಗಿ ಅದನ್ನು ನಾನು ನೋಡಿಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರಬಾರ್ದು, ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗೆ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ಏ ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನೂ ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು, ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ, ತಿಳುವಳಿಕೆಕ್ಕಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರೂ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆಗೆ ಯಾರು ಬರ್ತಾರೆ, ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆಗೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಇದೆಲ್ಲ ಬಹಳ ತಪ್ಪು ಕಲ್ಪನೆ. ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ
0: ಎಲ್ಲ ಜೊತೆ ಕೂತ್ಕೊಂಡು
1: ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಬೋದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟ್ಯಾಜಿಯಸ್, ಒಬ್ಬರಿಂದ ಇನ್ನೊಬ್ರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕೂತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರು ಕುಡಿದ್ರು ಕೂಡ, ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
0: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ಗಳಿದಾವೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿದಾವೆ. ಯಾವ ಕ್ಯಾನ್ಸರು ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಒಂದೊಂದು ಸಲ 4th stage ಹೋದ್ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
1: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್ ಅಲ್ಲಿ ಅಂದ್ರೆ ತಮ್ಮನ್ನ ತಾವು ಅಳತೆ ಮಾಡ್ಕೊಳ್ಳೋದು. ಒಂದು ಉದಾಹರಣೆಗೆ ಒಬ್ಬ 35

0: ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಾ ತಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು. 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬಾಯಿ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡಬಾರದು. ಹಾಗಾಗಿ ಸರ್ ಒಂದ್ ಎರಡು ಮೂರು ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಇಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದರ ಜೊತೆಗೆ ಮತ್ತೆ ರೆಡ್ ಮೀಟ್ ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳೆಲ್ಲ ತಿನ್ನೋದು ಅದು ಊಟಗಳು. ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿರೋದು ಇದಿಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಜೆನೆಟಿಕ್ ಅಲ್ಲಿ ಅದು ಒಬ್ಬರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ. ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ ವರ್ಕ್ ಮಾಡೋರು. ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನ್ ಇರ್ತಾರೆ ಅಲ್ಲಿ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತಂತಾನು ಗೊತ್ತಿಲ್ಲ, ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ನಮ್ಮ ದೇಶದಲ್ಲಿ ಬಹಳ ಕಡಿಮೆ. ನಮ್ಮ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ಸ್ ಮೇಯರ್ ಮಾಡ್ತಾರೆ. ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ಯಾಪ್ಸ್ ಮೇಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ. ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನ ಆಗೋದಿಲ್ಲ, ಕಡಿಮೆ ಇದ್ರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ ಗವರ್ಮೆಂಟ್ ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರೋ ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜಿಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು ಮೂರು ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ ಮೂರು ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ ಎರಡು ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ಬರನ್ನ ನಾವು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದವರು ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಇವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು, ಪೂರ್ತಿ ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆಯಾ ಇಲ್ವಾ, ಅಲ್ಲೇನಾದ್ರೂ ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಇವು ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರೂ ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರೂ ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ, ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮಗೆ ಅಂತ ಗೊತ್ತಾಗುತ್ತೆ. ಕಾಲಿಗೆ ಮೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೆ
1: ರಫ್ ಸರ್ವಿಸ್ ಅಂದ್ರೆ
0: ಒಂದು ಏನಾದ್ರೂ ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರೂ ಆಗಿದ್ರೆ ಅದು

ಫೀಲ್ ಆಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ. ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ ಲೆಸ್ ಇದೆ, ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು, ಅಂಗಳನ್ನ ಡೀಟೇಲ್ ಆಗಿ ನೋಡಬೇಕು. ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರೂ ಗಡ್ಡೆ ಫೀಲ್ ಆಗ್ತದ ಅಂತ ಫೀಲ್ ಮಾಡಿದ್ರೆ ಬಹಳ ಅಂದ್ರೆ ಒಂದು 5-6 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ. ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದ್ದಾರೆ, ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು.

0: ಒಬ್ಬ ವ್ಯಕ್ತಿ ನೋಡಿದ್ರೆ ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದ್ದಾರೆ ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು, ಅವರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು. ಏನಂದ್ರೆ ಅವರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ ಹೋದ್ವಾರ ಇದ್ದಿಲ್ಲ, ಇದು ಹೊಸದಾಗಿ ಬಂದಿದೆ, ಅಥವಾ ಇದು ಎರಡು ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ ಉಳ್ಕೊಂಡಿದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೂಲ್ ಆಫ್ ಟೂ ಅಂತ ಕರಿತೀವಿ. ರೂಲ್ ಆಫ್ ಟೂ ಅಂದ್ರೆ ಎರಡು ವಾರ, ಎರಡು ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಎರಡು ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಎರಡು ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಈಸ್ ಎನ್ ಅಲ್ಸರ್ ಸ್ಮಾಲ್, ಏನಾಯ್ತು, ಒಂದೇನೋ ಪ್ಯಾಚ್ ಇತ್ತು, ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ, ಡಿಸಪಿಯರ್ ಆಗ್ತವೆ ಎರಡು ವಾರದ ಮೇಲೆ. ಎರಡು ವಾರ ಆದ್ಮೇಲೆ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು. ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು, ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು. ವೈಟ್ ಪ್ಯಾಚ್, ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರೂ ಕಾಣಿಸಿದ್ರೆ. ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ, ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ, ಆ ರೀತಿ ಟೈಟ್
1: ಆಗ್ಬಿಟ್ಟಿರ್ತದೆ
0: ಓಪನ್ ಮಾಡ್ಲಾಕ. ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸಾ ಅಂತ ಕರಿತೀವಿ, ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು. ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ಅವರಿಗೆ ನೋಡ್ಕೊಳಕ್ ಆಗಲ್ಲ. ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್, ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ
1: ಇರ್ತದೆ.
0: ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ ಮೂರು ವಾರಕ್ಕೆ ಒಂದ್ಸಲ ಆದ್ರೂ, ತಿಂಗಳಿಗೆ ಅಥವಾ ಎರಡ್ ಮೂರು ತಿಂಗಳಿಗೆ ಒಂದ್ಸಲ ಸುಮ್ನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೆ ಒಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ, ಒಂದ್ ಜೀವನೇ
1: ಉಳಿಬಹುದು.
0: ಎರಡನೇದು ಏನಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನೇ ಹೇಳ ಅಂದ್ರೆ, ಬಹಳ ಜನ ಏನ್ ಹೇಳ್ತಾರೆ, ಸರ್ ಇನ್ನ ಕಡಿಮೆ ಮಾಡಿದೀನಿ, ಕಡಿಮೆ ಮಾಡಕ್ ಟ್ರೈ
1: ಮಾಡ್ತಾ ಇದ್ದೀನಿ,
0: ಕಡಿಮೆ ಮಾಡೋದು ಅದೆಲ್ಲ ಆತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್. ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ, ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ, ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು, ಎಷ್ಟೊಂದು ಪಾಸಿಬಿಲಿಟೀಸ್ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಈಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ, ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ, ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ಗಳು ಇರ್ತಾರೆ, ಅವರು ಕೆಲವೊಂದು ಮೆಡಿಸಿನ್ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡೋಕೆ ಇನ್ನೊಂದು ವಾರ ಎರಡು ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪಾ ಅಂದ್ರೆ, ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ, ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೆ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ, ಅದರಲ್ಲಿ ಎರಡು ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು ಮೋರ್ ದೆನ್ 30 ಇಯರ್ಸ್ ಆಫ್ ಏಜ್, ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. SBE ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್, ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು. ಅವರು ಕೊನೆಗೆ ನಾವು ನೋಡ್ಬೇಕಾಗಿರೋದೇನು, ಗಂಟು
1: ಗಂಟು,
0: ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ
1: ಇರುತ್ತೆ,
0: ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ, ನಿಪ್ಪಲ್ ಅಂತ ಕರಿತೀವಲ್ಲ, ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗೀತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ, ಸರ್ ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ, ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್
1: ಬರುತ್ತೆ,
0: ನಂದೆಲ್ಲ ಇರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು ಸ್ಟೇಜ್ 1 ಇದ್ದಿದ್ದು ಸ್ಟೇಜ್ 2 ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ದ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಅದರ ಅರ್ಥ, ನಮ್ಮ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅಂದ್ರೆ ಅದರ ಅರ್ಥ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ ಮ್ಯಾಕ್ರೋಸ್ಕೋಪಿಕಲಿ. ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ಗಳಿಗೆ ಆಯ್ತು, ಕಾಣ್ತಾ ಇಲ್ಲ, ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗುವ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೇನೆ ನಾವೇನ್ ಹೇಳ್ತೀವಿ ಅಂದ್ರೆ, ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರಿತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್.

0: ಎವ್ರಿ 3 ಮಂತ್ಸು ಅಥವಾ 6 ಮಂತ್ಸು ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದರೂ ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಲ್ಲ, ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರೂ ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ಗಳು ಕ್ಲಿಯರ್ ಆಗಿ ಹೇಳ್ಬೋದು. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡಿಮೆ ಮಾಡಬಹುದು. ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವ್ರು ತಿಳ್ಕೋಬೇಕಾಗಿರೋದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈ ದಿ ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂಥವ್ರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವುದೋ ಒಂದು ಗಡ್ಡೆ ಚೆಕ್ ಮಾಡಿಸ್ಕೊಂಡು ಬಿಡೋಣ ಅಂತೇಳಿ ಆ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟ್ರು ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಈ ತರ ಕೆಲವ್ರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದು ಯಾವ್ದೋ ಅಂತ ಹೇಳಿ
0: ಗಾಯನ್ ತಡ್ಕೊಳ್ಳಿದ್ವಿ. ಬಟ್ ಅದೇ ಒಂದು ಗಡ್ಡೆ ಏನಾದ್ರೂ ಇದೆ ಅಂದ್ರೆ ಅದು ಏನಾದ್ರೂ ಕೆಟ್ಟದೇ ಇರಬಹುದು, ಒಳ್ಳೇದೇ ಇರಬಹುದು ಅನ್ನೋದನ್ನ ಕ್ಲಿಯರ್
1: ಮಾಡ್ಕೊಳ್ಬೇಕು.
0: ಆ ಒಂದು ಅದನ್ನ ನಾನು ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದ್ರೆ, ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ನಾ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆ ತರ ಪೇಷಂಟ್ಸ್ ನೋಡ್ತೇನೆ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆ ತರ ಬರ್ತಾರೆ. ಅವ್ರು ಲಾಸ್ಟ್ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೆ ಏನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ, ನಾವು ಕೇಳ್ತೀವಿ, ಕೇಳಿದಾಗ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು
1: ಈಗ
0: ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರುವಾಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ಳತರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಅವ್ರು ಓಡ್ ಬಂದ್ಬಿಟ್ಟಿರ್ತಾರ, ಅವ್ರು ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲೆ
1: ಕುಂತಿರ್ತಾರೆ
0: ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರೆ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ.
0: ಅವ್ರಿಗೇನಾದ್ರೂ ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ, 10 ನಿಮಿಷ ಅವರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ, ಹೋಗ್ಬಿಡ್ತಾರೆ,
0: ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆಯೊಳಗನೆ ಕೊರಗ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ, ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೇ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರಿಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು, ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀನಿ
0: ಸರ್? ನಾನು ಭಾಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್. ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯಿತು, ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳಿದ್ನಲ್ಲ

0: ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ
1: ಅವಕಾಶಗಳಿರ್ತವೆ,
0: ಇಲ್ಲ ಇಲ್ಲಾಂದ್ರೂ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಮ್ಹೌ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆ ಅಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ ಲೀಸ್ಟ್ ನಮ್ಮ ಭಾಗದವರು, ಬಹಳಷ್ಟು ಜನ ಏನು ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ, ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನು ಬಿಡೋದು, ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು.
1: 20%
0: ಜನ ತಂಬಾಕು ಬಿಟ್ಟರು ಕೂಡ ಒಂದು 20% ಕ್ಯಾನ್ಸರ್ ಪೇಷಂಟ್ಸ್ ನ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ, ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ್ದು, ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನ ತೆಗೆದ್ರೆ ಏನು ತೊಂದರೆ ಇಲ್ಲ. ಬಟ್ ಬಾಯಿ ವಿಷಯದಲ್ಲಿ ಹಾಗಲ್ಲ, ನಮಗೆ ಅಲ್ಲಿ ಒಂದೊಂದು ಸೆಂಟಿಮೀಟರ್ ಕೂಡ ಮುಖ್ಯ,
1: ಉಳಿಸಬೇಕಾಗುತ್ತೆ.
0: ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗುತ್ತೆ, ಮತ್ತೆ ಮಾತಾಡಕ್ಕಾಗಲ್ಲ. ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಅಷ್ಟು
1: ಚೆನ್ನಾಗಿ ಬೇಗ
0: ಟ್ರೀಟ್ಮೆಂಟ್ ಮಾಡಬಹುದು ನಾವು.
1: ತುಂಬಾ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂಥ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ಅದು ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳೋಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನು ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂಥ ಒಂದು ಸಂದೇಶ ತಾವು ಕೊಟ್ಟರೆ, ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಧನ್ಯವಾದ. ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್.ಎ. ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದ್ದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ

ಅಥವಾ ಉತ್ಪಾದಕತೆಯನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನು ಬೆಳೆಯುವುದರಿಂದ, ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೆ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ಥರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ದರೆ ಹೀಗೆ, ಕಡಿಮೆ ಇದ್ದರೆ ಅದನ್ನು ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯಿತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನು ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂಥ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನು ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳೋದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನು ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನು ಕೃಷಿಯಲ್ಲಿ ಸಾಧಿಸುವುದು, ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಆ್ಯಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆಯ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂಥ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂಥ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂಥ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು. ಇನ್ನು ನಾಲ್ಕನೆಯದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರ್ಬೋದು, ಬೆಳೆ ವಿಮೆ ಬರ್ಬೋದು, ಕೃಷಿ ಯಾಂತ್ರೀಕರಣ ಬರ್ಬೋದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರ್ಬೋದು, ಈ ಥರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನು ಒಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂಥ ದೇಶ, 40 ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸು, ಈ ಥರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂಥವ್ರು ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದರೆ ಅದರ ಅಳವಡಿಕೆ ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲ್ಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ, ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತವೆ, ಗ್ರೇಡಿಂಗ್ ಅಂತ ಬರುತ್ತೆ, ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ ಒಟ್ಟಾರೆ
ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚು

0: ಅಲ್ಲ, ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ, ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ, ಅದರ ಸ್ಟೋರೇಜ್ ದೊಳಗೆ ಇದು ಅಂತ ಇದು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು, ವ್ಯರ್ಥ ಆಗಬಾರ್ದು. ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ. ಸುಧಾರಿತ ಮಾರುಕಟ್ಟೆ, ಈ ಬೆಂಬಲ ಬೆಲೆ ಇದೆ, ಬೆಳೆ ವಿಮೆ ಇದೆ, ಪರಿಹಾರಗಳಾದವು, ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ. ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ. ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು. ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು. ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ, ಇನ್ನೊಂದು ವೈಪರೀತ್ಯ ಇದ್ದಾಗ, ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು. ಒಂಥರ ಮಧ್ಯಮವಾಗಿರ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು. ಅದನ್ನು ನಾವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ, ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ. ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿಯೂ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ.
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟ್ರಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ

0: ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ್ ಯುವಾಓ ಔರ್ ಭಾರತ್ ಕೀ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ್ ಕೀ ವಿಕಾಸ್ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭೀ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ್ ಕೆ ಯುವಾಓ ಕೋ ಅವಸರ್ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭೀ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000 ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3ರಂದು ನಡೆದು ಬಳಿಕ ರದ್ದಾಗಿದ್ದ NEET UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ

0: ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು ಐಎಫ್ಎಸ್ಸಿ ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1 ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82ಕ್ಕೇರಿದ ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಸ್ವರ ಮಾಧುರ್ಯ ಕಾರ್ಯಕ್ರಮ. ಇನ್ನು ಕೆಲವೇ ಕ್ಷಣಗಳಲ್ಲಿ

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಇದೀಗ ರವೀಂದ್ರ ಹಂದಿಗನೂರು ಹಾಡಿರುವ ವಚನಗಳು. ಮೊದಲಿಗೆ ಬಸವಣ್ಣನವರ ವಚನ, ಆದ್ಯರ ವಚನ ಆದ್ಯರಿಗಾಯಿತು.

0: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ರವೀಂದ್ರ ಹಂದಿಗನೂರು ಹಾಡಿರುವ ವಚನಗಳನ್ನು ಕೇಳಿದ್ರಿ. ಆಕಾಶವಾಣಿ ಮಂಗಳೂರು.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಅಮರ ಮಧುರ ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಸ್ತೂರಿ ನಿವಾಸ ಚಿತ್ರದ ಹಾಡಿಗಾಗಿ ಎಸ್ಎಂಎಸ್ ಕಳಿಸಿದವರು ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಮನೆಯವರು. ಇವರಿಗಾಗಿ ಇದೀಗ ಕಸ್ತೂರಿ ನಿವಾಸ ಚಿತ್ರದಿಂದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿಕೆ ವೆಂಕಟೇಶ್.

ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತು ಮನೆಯವರು ಗಾಳಿ ಮಾತು ಚಿತ್ರದ ಹಾಡನ್ನ ಕೇಳಬಯಸಿದ್ದಾರೆ. ಇದೀಗ ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗಾಳಿ ಮಾತು ಚಿತ್ರದ ಗೀತೆ, ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ನಾಗೇಂದ್ರ.

ಗಿರಿಕನ್ಯೆ ಚಿತ್ರದ ಹಾಡಿಗೆ ಸಂದೇಶ ಕಳಿಸಿದವರು ಮಂಜೇಶ್ವರ ಸಮೀಪದ ಕೂಳೂರುವಿನ ಚೀನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಮೀಯಪದವು. ಇವರೆಲ್ಲರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಗಿರಿಕನ್ಯೆ ಚಿತ್ರದ ಗೀತೆ, ಗೀತರಚನೆ ಚಿಯೋದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಎಂದು ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರದು.

ಪಾವನಗಂಗಾ ಚಿತ್ರದ ಹಾಡನ್ನು ಕೇಳಬಯಸಿದ್ದಾರೆ. ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶಾಚಾರ್ಯ, ಸೌಮ್ಯ, ಅದಿತ್, ಉಮೇಶ್, ವನಿತಾ, ಅಹನ್ ಮತ್ತು ದೇವಕಿ. ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಪಾವನಗಂಗಾ ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕಾರ್ಕಳ ತಾಲೂಕು ಕಾಂದರಗೋಳಿಯಿಂದ ಬೆಂಕಿಯ ಬಲೆ ಚಿತ್ರದ ಹಾಡನ್ನು ಕೇಳಲು ಅಪೇಕ್ಷೆ ಪಟ್ಟಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಬೆಂಕಿಯ ಬಲೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

ಕಾರ್ಕಳ ತಾಲೂಕು ಕಾಂತರಗೋಳಿಯಿಂದ ರಘುನಾಥ ಆಚಾರ್ಯ, ಸುಗುಣ, ಸುಮಂತ್, ಸುಶಾಂತ್ ಅವರಿಗಾಗಿ ಬೆಂಕಿಯ ಬಲೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದೆವು. ಇದೀಗ ಧ್ರುವ ತಾರೆ ಚಿತ್ರದ

ಹಾಡನ್ನು ಕೇಳಬಯಸಿದವರು ಅಜಿಕಾರು ಅಂಡಾರಿನಿಂದ ಕೇಶವ ಆಚಾರ್ಯ, ಡಾ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಕೇಳಿ ಧ್ರುವತಾರೆ ಚಿತ್ರದ ಗೀತೆ, ಚಿಯುದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್.

ಲತಾ ಮಂಗೇಶ್ಕರ್ ಹಾಡಿರುವ ಓ ಕೌನ್ ಥೀ ಚಿತ್ರದ ಗೀತೆ, ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಮದನ್ ಮೋಹನ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಸಮಯ 2:30 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು.

0: ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಬೌದ್ಧಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿ ಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು,

0: ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕಾವ್ಯವಾಚನ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ, ವೆಂಕಮಾತ್ಯ ಕವಿಯ ಸುಂದರಕಾಂಡದಿಂದ ಆಯ್ದ ಪದ್ಯಗಳ ವಾಚನ ಇದೀಗ.

ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ವೆಂಕಮಾತ್ಯ ಕವಿಯ ಸುಂದರಕಾಂಡದಿಂದ ಆಯ್ದ ಪದ್ಯಗಳ ವಾಚನವನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಒಂದು ಭಾವಗೀತೆ, ಚಂದ್ರಶೇಖರ ಕಂಬಾರರ ರಚನೆ, ಹಾಡಿದ್ದಾರೆ ವಿ.ಕೆ. ಸುಮಿತ್ರಾ.

0: ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಚಂದ್ರಶೇಖರ ಕಂಬಾರರ ರಚನೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಕಾಣೆಯಾದವರ ಪತ್ತೆಗಾಗಿ ಇದೊಂದು ಪ್ರಕಟಣೆ. ಭಾಸ್ಕರ ಎಂಬ 66 ವರ್ಷ ಪ್ರಾಯದ ವ್ಯಕ್ತಿ ಕಾರ್ಕಳ ತಾಲೂಕಿನಿಂದ ಕಾಣೆಯಾಗಿದ್ದು, ಇವರ ಚಹರೆ ಹೀಗಿದೆ. 5.1 ಅಡಿ ಎತ್ತರ, ಕಪ್ಪು ಕೂದಲು, ಗೋಧಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಶರೀರ ಹೊಂದಿದ್ದು, ಕಾಣೆಯಾದಾಗ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿರುತ್ತಾರೆ. ತುಳು ಮತ್ತು ಕನ್ನಡ ಭಾಷೆ ಬಲ್ಲವರಾಗಿದ್ದಾರೆ. ಈ ಚಹರೆಯ ವ್ಯಕ್ತಿಯನ್ನು ಕಂಡುಬಂದಲ್ಲಿ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೆ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ, ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ. ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಇಂಗ್ಲಿಷ್ ಯುವವಾಣಿ, 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗನಕಿಶೇರಿ ಸಿಪಿ ಮಾಧವನ್ ನಂಬೂದ್ರಿಯವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ.
1: ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
4: ನಾ ಹಿಂದೂ ಬನೇಗ ನಾಮ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ಸಮಯ ಸರಿಯಾಗಿ 3:05:31 ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಾಯಂಕಾಲದ ಪ್ರಸಾರ 5:00 ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮಿಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಮಂಗಳೂರು. ಪ್ರಸ್ತುತಕರ್ತ ಕುಂಗ್ನಿ ಕಾರ್ಯಕ್ರಮ ಮೊಲಾದಿ ಮೊತಿಯಾ. ಆಯ್ಚೆಯ ಕುಂಗ್ನಿ ಕಾರ್ಯಕ್ರಮ ಐಕೋವ್ಯ ಸಂದರ್ಶನ್ ಮಂಗಳೂರು ಚ ನವಾರ್ಧಿಕ್ ನಟ್ ಅನಿ ನಿರ್ದೇಶಕ್ ಮನೇಸ್ತ್ ಕ್ರಿಸ್ಟೋಫರ್ ಡಿಸೋಜಾ ಹಂಚಸಂಗಿ, ಸಂದರ್ಶನ್ ಸಲೋನ್ ವರ್ತ ಟ್ರಿನಿತಾ ಫುಜೇರ್. ಮಂಗಳೂರಾನ್ ನಾಟಾಕುವ ತಿಯಾತ್ರಿ ಶತಾಂತ್ ನೋ ವಿಕ್ರಾಂತಿ ಹಡಲು ವ್ಯಕ್ತಿ ಸೌನಸ ಮನೇಸ್ತ್ ಕ್ರಿಸ್ಟೋಫರ್. ಆಜಮ್ಚ ಮಂಗಳೂರಾಂತ್ ನಾಟಾಕ್ ಪೊಳೋಂಚಾಕ್ ಸಬಾರ್ ಪ್ರೇಕ್ಷಕ್ ಅಸಾತ್ತರ್ ತಂಚಿ ಹೊಗ್ಳಿಕ್ ಅಂಚ ಕ್ರಿಸ್ಟಿ ಬಾವಾಕ್ ಫವೋಸತ. ಸಾನ್ ಲೂವಿಸ್ ಯೂನಿವರ್ಸಿಟಿನ್ ಉಪನ್ಯಾಸಕ್ ಜಾವ್ ತನ್ಸೋ ಮೊಟೋ ವಾವ್ರ ಕೊಂಗ್ನಿ ಸಾಹಿತ್ಯ ತಶೆ ತಿಯಾತ್ರ ಜಿವಾಳ್ ದೋರೊಂಗ್ ತೆ ಕರಣ್ ಜಾವ್ನಸಾತ್. ವಿವಿಧ ನಾಟಕ ಮರಿಫಾತ್ ಒಳ್ಕೊಂಚೆ ಕ್ರಿಸ್ಟಿ ನಿನಾಸಾಮ್ ಝುಜ್ ಸಳ್ಗಿ ಪೆದ್ರು ಜುಗಾರಿ ಅಸುಲಿ ಅಪೂರ್ಬ ಹೆಚ್ಚೆ ಸಬಾರ್ ನಾಟಕ್ ಅಂಕ ದಿಲ್ಲಿಲಿ ಕ್ಯಾತಿ ತಂಕ ಫವೋ. ಆಸ್ ತಂಚಿ ಜಿನ್ಹೆಚೆ ಪೈನ್ ಅಂಚೆ ಸಂಗೀತ ದೋವರ್ತನ ಹಾವು ತಂಕ ಬರೆ ಮಗ್ದ ಅನಿ ಮೊಗಸೋ ಎವ್ಕರ್ ಮಗ್ದ
4: ದೇವ್ ಬರೇ ಕರು ತುಮ್ಕ ಮಕೈ ಅವಕಾಶ ಕಂದಿಲ್ಲ ಕತೀರ್ ಸೊ ದೇವ್ ಬರೇ ಕರು
3: ಮುಜೆ ಪೈಲೆ ಸವಾಲ್ ನಟನ ತೈ ತುಮ್ಕ ಕಶಿ ಓಡ ಇಲ್ಲಿ
4: ಅಂಚ ಫಿರ್ಗಜಂತ ತುಮಿ ಫಜೀರ್ ಚೆಸ್ ಪುನ್ ಫಜೀರ್ ಫಿರ್ಗಜಂತ ಫದರ್ ರಿಚರ್ಡ್ ಅಲ್ಲೋ ಅನಿ ಫದರ್ ರಿಚರ್ಡ್ ಅಂಕ ಅಂಕ ಅಂಚ ಸಮುದಾಯ ಅಂತ ಈಕ ಕಾಲೆ ಅಡ್ವಾಂಟೇಜ್ ಮಳ್ಯಾರ ಸಂಘ ಸಂಸ್ಥೆ ಆಸಾತ್ ಅಲ್ತರ್ಬರ್ಗೆ ಜಾಂಗ್ಪುರು ವೈಸಿಯಸ್ ಜಾಂಗ್ಪುರು ಸೊ ತೈ ಅಮಕ ಮುಸ್ತು ಕ್ಯಾಂಪ್ ಅನಿ ಪುರ ಅಸ್ತದ ಅನಿ ತೈ ಸರ್ ಅಮಕ ಅಶ್ ಆಕ್ಟಿವಿಟೀಸ್ ಮುಸ್ತು ಕರ್ತದ ತದಳ ಕಾಲ್ ಜೊತ ಅಮ್ಮಿ ಕಲೆಂಬನಿ ಕರಿಜೆ ಬಿಡ್ತ ಮಕ ತದಳ ಕಲೆಂಬನಿ ಖರ್ಚೆ ಅಂತ ರೀ ಬಗ್ಲೆ ಮಳ್ಯಾರ ಮಕ ಆ್ಯಕ್ಟಿಂಗ್ ಕರಿಯತ್ ಮುಂದೆ ಮಾತು ಬಗ್ಲೆ ಸಂಗೀತ ಮಕ ಅವ್ನು ಗಿಟಾರ್ ಕೇಳ್ತಲೋ ಪುನ್ ಜಲ್ಯಾರಿ ನಾಟಕ ತೈ ಮಕ ಇಲ್ಲಿ ಸರ್ಡ್ ಆಸಕ್ತ ಬಗ್ಲಿ ಅನಿ ತ್ಯಾದ ಕತೀರ ಅವ್ನು ತೈ ತರ ಲಾಲಾಂಚೆ ಸ್ಕಿಟ್ ಕರೋಂಗ್ ಶುರು ಕೇಳೆ ಅನಿ ಸ್ಪೆಷಲಿ ಜೀವನ್ ಜ್ಯೋತಿ ಕ್ಯಾಂಪ್ ಜೀವನ್ ಜ್ಯೋತಿ ಕ್ಯಾಂಪ್ ನಾವು 2 ಪಟಿ ಅಟೆಂಡ್ ಜಾಲ ಜೀವನ್ ಜ್ಯೋತಿ ಕ್ಯಾಂಪ್ ಸರ್ ತಾವು 1 ಪಟಿ ಜಾವಂಚೆ ಮಕ 2 ಪಟಿ ಜಾಲ ತಶೆ ದೊನಿ ವರ್ಷಾಯಿ ಅವ್ನು ಸಂಜೆ ರಮಕ ಕಲ್ಚರಲ್ ಕರು ಕಸ್ತಾನೆ ಸೊ ತೈ ಸರ್ ಮಕ ಮಸ್ತು ಕಾಲ ಮುಂಟದ ಓಡ್ ಬೋಗ್ಲಿ ನಾಟಕ ಖುಷಿ
3: ಓಕೆ ತಶೆನ್ ತುಮ್ಕ ಲಾನ್ಪೋನ ತಗೊಂತಿ ಏಕ ಅಭಿರುಸ ತುಮ್ಕ ಕೈ ಆಸಲಿ ಮುನ್ ತುಮಿ ಪರ್ಕಿಲೆ ಲಾನ್ಪೋನ ರಸ್ ತೇ ತುಮ್ಕ ಈಸಿ ಸರ್
4: ಮಗಿರಿ ಏಕ ಸಂಗೀತ ಅವ್ ಅಟ್ವೆ ಅಂತ ಅಸ್ತಾನ ತಚಾಕಿ ಪೈಲೆ ಸೆಂಟ್ ಆಗ್ನೆಸ್ ಇಸ್ಕೋಲಾಚಿ ಕಾಲೇಜ್ ಸ್ಟೂಡೆಂಟ್ಸ್ ಅಮ್ಚ ಫಿರ್ಗಜೆಕ್ ಎನ್ ಎಸ್ ಎಸ್ ಕ್ಯಾಂಪ್ ಹಾಕಿಲ್ಲಿ

0: ಸಚ್ ಅ ಜರ್ನಿ ಅಂತ ಎಕ್ ಚಾಲೆಂಜ್ ಮನ್ ಬಗ್ಲೆ
1: ಒಟ್ಲೆ ಚಾಲೆಂಜ್ ಹರಿಯಕ್ ಸಂಗತಿ ಚಾಲೆಂಜ್ ಇತ್ತು ಪುನು ಮಾಣಸೋಬಾನ್ ಸುಣ್ಣ ಐಲೆ ಉಪ್ರಾಂತ್ ಒಟ್ಲೆ ಕ್ವಶನ್ ಆಲ್ಲೆ ನೆಕ್ಸ್ಟ್ ಕಾಲೆಂಗೆ ಇಮ್ನೋನ್ ನೆಕ್ಸ್ಟ್ ಕಾಲೆಂಗ್ ಕರ್ಚೆ ಇಮ್ನೋನ್ ಕಿ ತಮ್ಮ ತೈ ಮಕ ಆರ್ಟಿಸ್ಟ್ ಮೇಳ್ತಲೆ ತಂಕ ಸಂಬಾಳು ತೆಸದಿತ್ತಲೆ ಪ್ಲಸ್ ಮಕೈ ಸಂಬಾಳು ಮೇಳ್ತಲು ಮಾಗಿರ್ ಪ್ರೊಡಕ್ಷನ್ಚೆ ಕಾಸ್ಟ್ ತೆಪೊಳೈತಲೆ ಮಕ ಕಾಲಿ ಹೊಸ ನಾಟಕ ನಿರ್ದೇಶನ ಕರ್ಚೆ ಮಾತ್ರ ಕಾಮ ಅಲ್ಲೆ ಪುನು ಬಾಯ್ರ ಐಲೆ ಉಪ್ರಾಂತ್ ಪೂರ ಅವೆನ್ಸ್ ಕರಿಜೆ ಪಡ್ಲೆ ಆರ್ಟಿಸ್ಟಂಗೆ ಸಂಬಾಳಿ ದೀಜೆ ಮಾಗಿರ್ ಪ್ರೊಡಕ್ಷನ್ ಕಾಸ್ಟ್ ಇಪೊಳೈಜೆ ಅನಿ ಆರ್ಟಿಸ್ಟಂಗೆ ಒಟ್ಟು ಗರಿಜೆ ತೆಮ್ ಪೂರ ಮಸ್ತು ಕಷ್ಟ ಇಲ್ಲೇಶೆ ಬೊಗ್ಲೆ ಆಸತ್ ಮಕ ಈಗ ಸುರುಚೆ ಏಕ್ ವರ್ಷ ಪುನು ವೈ ತದಾಳ ಇಲ್ಲೇಶೆ ಚಾಲೆಂಜಿಂಗ್ ಬೊಗ್ಲೆ ಆಸ
0: ಆತ ದುಸ್ರ ಫ್ಯಾಮಿಲಿ ಚಿ ತಂಚ ಗರ್ಚ ಬುರ್ಗ್ಯಾಂಕ ತುಂಬಲಾಗಿ ದಡ್ತಾನ ತೇ ಯಾಕ ಚಾಲೆಂಜ್ ಇತ್ತು ಮನೆಯತ್ ರೆಡಿ ಆಸಾನ್ಗೆ ದಡು ಅಂಕು
1: ಸರ್ ತಾವು ದಟ್ಟಾತ ತಶಂಕ ಆಯ್ನ ಮಳಾರ ಆಜ್ಕಾಲ್ ಇಲ್ಲೇಶೆ ಟ್ರೆಂಡ್ ಬೋದಲ್ಲ ಮಳಾರ ಬುರ್ಗ್ಯಾಂಕ್ ಕಾಲೆಂಜ್ ಆಯ್ ಯಾ ತರ್ನಾಟ್ಯ ಹಂಗೆ ಕಾಲೆಂಜ್ ಆಯ್ ತೇಂಕುರಂಕು ಪೇರೆಂಟ್ಸ್ ಅನ್ ಸೊಡ್ತೆ ಆಸತ್ ಆಜ್ಕಾಲ್ ಇಲ್ಲೇಶೆ ಸೊಡ್ತೆ ಆಸತ್ ಅನ್ಲೆಸ್ ತೋ ತೋ ಯಾತಿ ವಾಟ್ಸ್ ವೈಟ್ ಸುಕಿ ವೈಟ್ ರಸ್ತೆಯಾಗ ಓಸಾನ ಅಂಜಾಲ್ಯಾರ ಆಪಳೆ ದೇ ಆರ್ ಮೋಸ್ಟ್ ಹ್ಯಾಪಿ ಮಳಾರ ಓಕೆ ತು ನಾಟಕರ್ ಎಂಕರ್ ಓಕೆ ಪ್ರಾಬ್ಲಮ್ ನಾ ಮನ ಪುನು ಕಿಂಗಿ ಇಲ್ಲೇಶ್ ಇಶಿಂದ ಇಶಿಂದ ಜಾಲ್ಯಾರ ಮಾತ್ರ ತಂಕ ಸಮಸ್ಯೆ ಜೊತೆ ಪುನು ಸದ್ಯಕ್ಕೆ ಆಮ್ ಜೊತೆ ತಶೆ ಕಾಯಿ ಬೋಗೋಂಗ್ ನಾ ತಶೆ ಜಾಲ್ಯಾನ್ ಪೇರೆಂಟ್ಸ್ ಅನ್ ದಡ್ತಾತ್ ಧೈರ್ಯ ದಡ್ತಾತ್ ಬೈ ಬೈ ಬೈ ಸಮಸ್ಯೆ ನಾನು
0: ಓಕೆ ತುಮಿ ಸಬಾರ್ ನಾಟಕ ಎಲ್ಲಿ ಆತ ತುಂಬಸೋ ಏಕ ಮೊಗಾಸೊ ಪಾತ್ರ ವಾ ಮೊಗಾಸೋ ನಾಟಕ ಮುಳ್ಳಾಸ್ ಆಗಿ
1: ಬಿಲ್ಕುಲ್ ಸಳಗಿ ಎನಿ ಟೈಮ್ ತಕ್ಕ ಬೀಟ್ ಕೊಡ್ಸೋ ಎದುಳಿಯವನ ಬಾಬ ಆಲ್ವಿನ್ ಸರ್ ಅವನು ಮಿಸ್ ಆಲ್ಬಮ್ ಚಕಾಣಿ ಅವೈರ ಆಧಾರಿತ್ತು ಸಳಗಿ ಮುನೊಂದು ಬರ ಇಲ್ಲ ಅನಿ ಆಮಿ ಆ್ಯಕ್ಟ್ ಕೆಲ್ಲೋತೋ ಲಗ್ಭಗ್ ಪುಂಚಿ ಸ ವೈರ್ ಪ್ರದರ್ಶನ ಜಾಲೆ ಅಂತ ತೋಬು ಪಸಂದ ಆಯ್ಸು
0: ಓಕೆ ಆಯ್ಚ ಪ್ರಸ್ತುತ ಯುವ ಪೀಳಿಗೆಕ್ ವಾ ಜಿಕೋನಸನೆ ಅಜೋನಿ ತೆಚ್ಚಿನ ಪರಸಾತ್ನೆ ಶಿಕಾಪತ್ತು ಇಂಪಾರ್ಟೆಂಟ್ ವಾ ಸ್ಕಿಲ್ಸ್ ತಿತ್ಲೇನ ಶಿಕಾಪ್ ಆಸಲ್ಲರ್ ಪುರೋ ಅನಿ ತೊಡೆ ಅಂಚ ಬುರ್ಗಿ ಅಂತ ಯಾಸ ಮಕ ಅಸನೆ ಮುಜ ಸ್ಕಿಲ್ಸ್ ವೈರ್ ಮುಜ ಹವ್ಯಸ ವೈರ್ ಮುಖರಿಯಚೆ ಮುಳ್ಳ್ಯಾಂಗ ತುಮಿ ಕಿತೆ ಮುನೋಕಾಶ ತಾತ
1: ಮಕ ಇತ್ತೆ ಸಮಸ್ಯೆ ಅಲ್ಲೇ ಪುನಃ ಅವು ತರ್ಡ್ ಇಯರ್ ಅನ್ ಡಿಗ್ರಿ ಅಂತ ಅಸ್ತಾನ ತ್ರೀ ಇಡಿಯಟ್ಸ್ ಮೂವಿ ಆಯ್ತು ತುಂಬ ಪೊಳೆಲ್ಲ ಹಂಗೆ ಗೊತ್ತು ನಮಗೆ ಭಾರಿ ಅಪ್ಪುರ್ ಬಯಸ ಮೂವಿ ತಂತುನು ತಂತು ನೀಗ ಪಾತ್ರ ಸಹ ಮಾಧವನ್ ತನಿ ಕೆಲ್ಲೋತು ಫೋಟೋಗ್ರಾಫರ್ ಅಶಿವನ್ ಅಸ್ತ ಬಪ್ಪ ಸೊಣ್ಣ ಇಂಜಿನಿಯರಿಂಗ್ ಅಲ್ತ ಮಗೆ ತು ಲಾಸ್ಟ್ ಆಗುತ್ತೆ ಫೋಟೋಗ್ರಾಫರ್ ತಾನಿ ಬಪ್ಪದಕ್ಕ ಪರ್ಮಿಷನ್ ದಿತ ಸೊ ತೇ ಇನ್ಸಿಡೆಂಟ್ ಮುಜತೆ ಮಸ್ತು ಈಗ ಮೂವಿ ಅಂತ ಮೂವಿ ಪೊಳೋನು ಮುಜತೆ ಮಸ್ತು ಬದಲಾವಣೆ ಇಲ್ಲ ಅನಿ ಮಕ ಕಾಲೆ ಬೊಗ್ತ ತೆಂಕರಿಜೆಮುನು ಮಕ ಹಿಂಗೆ ಬೊಗ್ಲೆ ಸೊ ಸಿಂಪಲ್ ತುಕ ಕಾಲೆ ಬೊಗ್ತ ತುಂಕರ್ ತು ಫೇಲ್ ಯಾ ಫ್ಲಾಪ್ ಪ್ರಾಬ್ಲಮ್ನ ಕಾಲೆ ಮಳಾರ ಫಲ್ಯ ಅಮ್ಕ ಮೋನ್ ಕೆದಾಳೆ ತ ಸಂಗೊಂಗ್ ಜಾಯ್ನ ಅತಂತ ಇವಂಪುರು ಇಲ್ಲ ವೇಳಾನ ಇವಂಪುರು ಕೆದಾಳೆ ಇವಂಪುರು ಪುನ್ ಮೊರ್ನಾಚ ದಣಿ ರಸ್ತೋನು ಏಕ್ ಗಡಿ ಪುರ ಆಮ್ಚೆ ಫ್ಲಾಶ್ ಬ್ಯಾಕ್ ಸಂಗ್ತಾತ ಮೈ ಮೊರ್ತಾನ ಆಮ್ಚೆ ಪೂರ ಲೈಫ್ ಫ್ಲಾಶ್ ಬ್ಯಾಕ್ ಅರೇತ ಏಕ್ ಪುಟಿ ಚಾಕೈತ ಅನಿ ತ್ಯಾ ವೇಳಾರ ಅಯ್ಯೋ ಆಮೆ ತೆಂಕರಿ ಜಾಲ್ನೆ ಮುನೊಂದು ಬುಗುಂಗ್ ನೋಸು
0: ಗಿಲ್ಟ್ ಫೀಲ್
1: ಮಕ ಆಸ ಆಮೆ ಕೆಲ ಅವನು ಮಕ ಜಾಯ
0: ಸಂತೋಷ
1: ಸಕಡ್ಯಾಂಕಿ ಸಕ್ಸಸ್ ಮೇಳ್ನ ಸಕಡ್ಯಾಂಕಿ ಸಕ್ಸಸ್ ಮೇಳ್ತಾ ಅವನು ಬಿಲ್ಕುಲ್ ಸಂಗಿನ ಸಕಡ್ಯಾಂಕಿ ಮೇಳ್ನ ಸಕ್ಸಸ್ ಮೇಳ್ನದಲ್ಲ ರೀ ಒಣ್ಣಿ ಪುನು ತೂಕ ಕಾಲದೈತೆ ಕೆಲ ಆಯ್ ಮುಳ್ಳೆ ಆಬಳೆ ತೀ ಏಕ್ ತೃಪ್ತಿ ಅಸ್ತ ಆಮಿ ಸಕ್ಸಸ್ ಸಟ್ತಾವತ ತುಕ್ಚೆ ಕಂಚ ಅಂತ ಪೈಶಾನಿ
0: ವೈ ಐ ಚಕಳಾರ
1: ತೇ ಏಕ್ ತುವೆ ಸೊಡ್ಲಾರ ಆಬಳೆ ಪೈಶಾನಿ ತುಕ್ಚೆ ಸೊಡ್ಲಾರ ಹ್ಯಾಪಿನೆಸ್ ಮಳೆ ಮೀಟರ್ ತುವೆ ದರ್ನ ತುವೆ ಸಕ್ಸಸ್ ತುಕ್ಲಾರ ಆಬಳೆ ಮೊದಲೆ ಕರೆ ಈಗ 90% ಲೋಕ್ ಹ್ಯಾಪಿ ಅಸ ಮಸ್ತ್ ಹ್ಯಾಪಿ ಅಸ ತನಿ ತನಿ ಚಿಂತ್ಲೆ ಅಂತ ಕೆಲರ್
0: ಸತ್ ತುಮ್ಚೆ ಮುಕ್ಲೆ ಪ್ಲಾನ್ಸ್ ಕಾಲಂತರಿ ಅಸ ಆಗಿ ಯಾ ಶೈತಾನ್ ತುವಾ ಕಿತೆನ್ ಸಲ ಯುನಿಕ್ ಉಂಚಾರ ಸ
1: ಆಜಕಾಲ ಆಳೆ ಹಾವೆ ಆಮಚ ಆಮಚು ಪಂಗಡ ಸುರು ಜಾವ 10 ವರ್ಷ ಜಾಲಿ ದೇಖೋನ್ ಪೂರ ಆಮಿ ಭುರ್ಗ್ಯಾಂಚೆ ಶಿಬಿರ ಕೆಲೆ ಆನಿ ಬರೋ ರೆಸ್ಪಾನ್ಸ್ ಬರೋ ಮಳೆ ಬರೋ ರೆಸ್ಪಾನ್ಸ್ ಆನಿ ಭುರ್ಗ್ಯಾಂತ ಅವನಿ ಬರೋ ರೆಸ್ಪಾನ್ಸ್ ಆನಿ ತೀ ಮುಂಟ ತುಮ್ ಹೆಂಗೆ ಕಂಟಿನ್ಯೂ ಕರ ಅಮ್ನೋನ್ ಸೊ ಮಕ್ಕ ಕೈಗೆ ಈ ಬೊಗ್ತಾ ಆಮಿ ಭುರ್ಗ್ಯಾ ಒಟ್ಟು ಕಾಮ್ ಕರಿಜೆ ನಾನು ಇಲ್ಲೇ ಶಾವೆ ದೊಡ್ಡ ಸರ್ ಕಾಮ್ ಕೆಲ್ಲೆನ ಮಾಣಸೋ ಬಂದಸ್ತಾನ ಇಲ್ಲೇ ಕರ್ತಲೋ ಮಾಗಿರ್ ಕೈಗೆ ಅವಕಾಶ ಮೇಳ್ಳಾರ ಮಾತ್ರ ಕರ್ತಲೋ ಮಗೆ ಸರ್ತಾವ್ ತರ್ನಾಟಕ ಸಂಗ ತಸ್ಸು ಕಾಮ್ ಖರ್ಚೆ ಅಲ್ಲೆ ಆಜಕಾಲ ತಂಚು ಒಟ್ಟು ಕಾಮ್ ಕೆಲ ಅಪ್ರಂದು ಬೊಗ್ತಾ ಭುರ್ಗ್ಯಾ ಒಟ್ಟು ಇಲ್ಲೇ ಕಾಮ್ ಕರಿಜೆ ನಾನು ಬಹುಶಃ ಮುಕ್ಲ ದಿಸಾನಿ ಅವ್ ತೆಂಕರ್ತಲೋ
0: ಭುರ್ಗ್ಯಾ ಒಟ್ಟು ಕಾಮ್ ಖರ್ಚೆ ಸಲಿ ಸೈ ಚಂಗಿ ವಾಯುವಾಸನ ಸಂಗಿ
1: ಭುರ್ಗೆ ಒಟ್ಟು ಇಲ್ಲೇಶೆ ಕಷ್ಟ ಅಂಚೆ ಮಕ ಮಕ ಇಲ್ಲೇಶೆ ಕಷ್ಟ ಅಂಚೆ ಕಿತ ಮಳಾರ ಆಜಕಾಲ್ಚೆ ಭುರ್ಗಿ ತಂಕ ತಿ ಮಸ್ತ್ ಅಪ್ಡೇಟ್ ಅಸತ್ ತು ಆತ ಕಲೆ ಏಕ್ ಮಳ್ಳಾರ ತಿ 10 ಅವರ್

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಸುಜೇನಾ ಡೆಮೆಲ್ಲೋ ಹಾಡಿರುವ ಭಾಗಂ ಭಾಗ್ ಚಿತ್ರದ ಗೀತೆ, ರಚನೆ ಸಮೀರ್, ಸಂಗೀತ ಪ್ರೀತಮ್.

ಸಮೀರ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ನೀಡಿರುವ ಧೂಮ್ ಟೂ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಸುಖ್ಬೀರ್, ಸೋಹನ್ ಚಕ್ರವರ್ತಿ ಹಾಗೂ ಜಾಲಿ ಮುಖರ್ಜಿ.

ಚಿತ್ರ ಫನಾ, ಬಾಬುಲ್ ಸುಪ್ರಿಯೋ, ಮಹಾಲಕ್ಷ್ಮಿ ಅಯ್ಯಾರ್ ಹಾಗೂ ಅಮೀರ್ ಖಾನ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಪ್ರಸೂನ್ ಜೋಶಿಯವರದು. ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಗರಂ ಮಸಾಲಾ ಚಿತ್ರಕ್ಕಾಗಿ ಹೇಮಾ ಸರ್ದೇಸಾಯಿ ಹಾಗೂ ಸುಖವಿಂದರ್ ಸಿಂಗ್ ಹಾಡಿರುವ ಗೀತೆ, ರಚನೆ ಸಮೀರ್, ಸಂಗೀತ ಪ್ರೀತಮ್.

ಶಂಕರ್ ಮಹಾದೇವನ್, ವಸುಂಧರಾ ದಾಸ್, ಶಾನ್ ಹಾಗೂ ಜಾಯ್ ಬರುವ ಹಾಡಿರುವ ಕಬಿ ಅಲ್ವಿದಾ ನಾ ಕೆಹನಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ರಚನೆ ಜಾವೇದ್ ಅಖ್ತರ್, ಸಂಗೀತ ಶಂಕರ್ ಎಹಸಾನ್ ಲಾಯ್. ಕಾರ್ಯಕ್ರಮದ ಕೊನೆಯಲ್ಲಿ ಗುಲ್ಜರ್ ಅವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಸಂಗೀತ ನೀಡಿರುವ ಜಾನೇಮನ್ ಚಿತ್ರದ ಗೀತೆ, ಹಾಡಿರುವ ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಸುಜೇನಾ ಡೆಮೆಲ್ಲೋ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ, ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ.

ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ. 8:00 ಇಂಗ್ಲಿಷ್ ಯುವವಾಣಿ. ಇಂಪಾರ್ಟೆನ್ಸ್ ಆಫ್ ಸೈಲೆನ್ಸ್ ಈ ಕುರಿತು ಜೋತ್ಸ್ನಾ ಅವರಿಂದ ಭಾಷಣ. ಬಳಿಕ ಎಮೋಷನಲ್ ಸ್ಟೇಟಸ್ ಆಫ್ ಮೆನ್ ಇನ್ ಸೊಸೈಟಿ ಈ ಕುರಿತು ಮಿಥುನ ಪ್ರಭು ಅವರಿಂದ ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಸಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಚಂಗನಶೇರಿ ಸಿಪಿ ಮಾಧವನ್ ನಂಬೂದಿರಿ ಅವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ, 6:30 ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಉದ್ಯಮಿ ಗಣೇಶ್ ಚಕ್ರಪಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:20 ಕನ್ನಡ ಚಿತ್ರಗೀತೆಗಳು. 10:00 ಬಾಲವೃಂದ. ಇಎಲ್ಸಿ ಶಾಲೆ ಬಿಜಯ್ ಕಾಪಿಕಾಡು ಇಲ್ಲಿನ ಮಾಂಟೆಸರಿ ವಿಭಾಗದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾ ಕಾಲಕ್ಷೇಪ ಆರ್ ಗುರುರಾಜಲು ನಾಯ್ಡು ಅವರಿಂದ, ಪ್ರಸಂಗ ಶ್ರೀಕೃಷ್ಣ ಜರಾಸಂಧ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾಹಿತಿ. ಬಳಿಕ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಶ್ರೀರಕ್ಷಾ ಅರವಿಂದ್ ಹಾಡಿರುವ ವಚನಗಳು. 1:30 ಚಕೋರಿ, ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಕಾಲಯಾತ್ರೆ, ರವೀಂದ್ರನಾಥ ಟಾಗೋರರ ಮೂಲ ಬಂಗಾಳಿ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚನ್ನಕೇಶವ, ನಿರ್ದೇಶನ ಕಲ್ಲಪ್ಪ ಪೂಜೇರ, ಪ್ರಸ್ತುತಿ ಕುಂದಾಪುರ ಭಂಡಾರ್ಕಾರ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಆಂಡ್ರೂ ಲೂವಿಸ್ ಕುನ್ಹಾ ಅವರಿಂದ ಸ್ವರಚಿತ ಕವನಗಳ ವಾಚನ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆ. 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಅಂಗದ ಸಂಧಾನ, ಭಾಗವತರು ನೀಲಾವರ ರಾಮಕೃಷ್ಣಯ್ಯ. 7:45 ವಚನಕಾರರ ಕಾಯಕ ತತ್ವ ಈ ಕುರಿತು ಡಾಕ್ಟರ್ ಜೆ ಸೋಮಣ್ಣ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕಾವ್ಯಯಾನ. 8:30 ಇಂಗ್ಲಿಷ್ನಲ್ಲಿ ಭಾಷಣ ಡಾಕ್ಟರ್ ಮಹೇಶ್ ಬಾಬು ಪತ್ತಾರ್ ಅವರಿಂದ. ಟಾಪಿಕ್ ಎಮೋಷನಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಅಡೋಲ್ಸೆನ್ಸ್. 9:15 ಸ್ಪಾಟ್ಲೈಟ್. ಕೇಳುಗರೆ, ಇವು ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: semi-final. And with that, we end this news bulletin.
1: ಆಕಾಶವಾಣಿ ಮಂಗಳೂರು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
2: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಪುರಂದರದಾಸರ ರಚನೆ.

0: ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಕೋನವಿಂಶತಿತಮೇ ಆಜೀವಿಕಾ ಮೇಲ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ ಏಕಪಂಚಾಶತಸಹಸ್ರಾಧಿಕೇಭ್ಯ ಯುವಕೇಭ್ಯಃ ನವನಿಯುಕ್ತಿಪತ್ರಾಣಿ ಪ್ರದತ್ತಾನಿ. ಬಿಹಾರ ಪ್ರಶಾಸನೇನ ಘೋಷಿತಂ ಯತ್ ಆಗಾಮಿಷು ಪಂಚವರ್ಷೇಷು ರಾಜ್ಯೆ ಏಕಲಕ್ಷ ಶಿಕ್ಷಕಾಣಾಂ ನಿಯುಕ್ತಿಃ ಭವಿಷ್ಯತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಇತ್ಯನೇನ ದ್ವಾದಶಿ ಕಕ್ಷಾಯಾಃ ವಾರ್ಷಿಕ ಪರೀಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಪ್ರತಿಲಿಪಿಂ ಪ್ರಾಪ್ತುಂ ಆವೇದನಸ್ಯ ಅಂತಿಮಾ ತಿಥಿ ಏಕದಿವಸ ಪರ್ಯಂತಂ ವರ್ಧಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಅಮೆರಿಕಾ ದೇಶಸ್ಯ ವಿದೇಶ ಮಂತ್ರಿ ಮಾರ್ಕೋ ರೂಬಿಯೋ ಚ ಭಾರತ ಅಮೆರಿಕಾ ವ್ಯಾಪಕ ವೈಶ್ವಿಕ ರಣನೀತಿಕ ಸಂಧಿಂ ಸುದೃಢಯಿತುಂ ಚರ್ಚಾಂ ಕೃತವಂತೌ. ವಿಶ್ವ ಸ್ವಾಸ್ಥ್ಯ ಸಂಘಟನೆಯ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ದೇಶೆ ಎಬೋಲಾ ಸಂಕ್ರಮಣಸ್ಯ ಬುಂದಿ ಬುಗ್ಯು ಪ್ರಭೇದಸ್ಯ ಸಾರ್ವಜನಿಕ ಸ್ವಾಸ್ಥ್ಯ ಸಂಘಟನೆ ರಾಷ್ಟ್ರೀಯ ಸ್ತರೆ ಉಚ್ಚತಃ ಅತಿ ಉಚ್ಚಸ್ತರೆ ವರ್ಧಿತಂ. ಅಪಿ ಚ IPL ವಿಂಶತಿ ಪ್ರತಿವಿಂಶತಿ ಕ್ರಿಕೆಟ್ ಕ್ರೀಡಾ ಸ್ಪರ್ಧಾಯಾಂ ಅದ್ಯ ಲಖನೌ ಸೂಪರ್ ಜಾಯಿಂಟ್ಸ್ ಪಂಜಾಬ್ ಕಿಂಗ್ಸ್ ದಲಯೋ ಮಧ್ಯೆ ಲಖನೌ ನಗರೆ ಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಕೋನವಿಂಶತಿತಮೇ ಆಜೀವಿಕಾ ಮೇಲ್ಕೆ ಅದ್ಯ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತೇಭ್ಯ ಏಕಪಂಚಾಶತ್ ಸಹಸ್ರಾಧಿಕೇಭ್ಯ ಯುವಕೇಭ್ಯ ನಿಯುಕ್ತಿಪತ್ರಾಣಿ ಪ್ರದತ್ತಾನಿ. ಏತತ್ ಆಜೀವಿಕಾ ಮೇಲ್ಕಂ ಸಂಪೂರ್ಣೆ ದೇಶೆ ಸಪ್ತಚತ್ವಾರಿಂಶತ್ ವಿಭಿನ್ನ ಸ್ಥಾನೇಷು ಆಯೋಜಿತಃ ಆಸೀತ್. ಸಂಪೂರ್ಣ ದೇಶಾತ್ ಚಯನಿತಃ ಏತೆ ನೂತನ ಕರ್ಮಚಾರಿಣಃ ರೈಲ್ ಮಂತ್ರಾಲಯ ಗೃಹ ಮಂತ್ರಾಲಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಾಲಯ ಉಚ್ಚ ಶಿಕ್ಷಾ ವಿಭಾಗೆ ಚ ಇತ್ಯಾದಿಷು ವಿಭಿನ್ನ ಮಂತ್ರಾಲಯೇಷು ವಿಭಾಗೇಷು ಚ ಸ್ವಸೇವಾಃ ಪ್ರದಾಸ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಪ್ರಶಾಸನಿಕ ನಿಯುಕ್ತಯಃ ನಾಗರಿಕಾಣಾಂ ಜೀವನಂ ಶ್ರೇಷ್ಠತರಂ ಸುಲಭತರಂ ಚ ಕರ್ತುಂ ಮಹತ್ವಪೂರ್ಣಂ ಸಾಧನಂ ಅಸ್ತಿ. ಪ್ರಧಾನಮಂತ್ರಿ ಅವದತ್ ಯತ್ ರಾಷ್ಟ್ರೇಣ ಸ್ವೀಯ ಕರ್ಮಯೋಗೀಷು ವಿಶ್ವಾಸ ಪ್ರದರ್ಶಿತ ಅಸ್ತಿ. ಅಧುನಾ ತೇಷಾಂ ದಾಯಿತ್ವಮಸ್ತಿ ಯತ್ ತೇ ಸ್ವೀಯಯ ನಿಷ್ಠಯ ಸದಾಚಾರೇಣ ದೈನಿಕ ಕಾರ್ಯೇಣ ಚ ತಸ್ಯ ವಿಶ್ವಾಸಸ್ಯ ಮಾನಂ ರಕ್ಷೇಯುಃ.
2: ಕರ್ಮಯೋಗಿ ಪ್ರಾರಂಭ ಜೆಸೆ ಮಾಡ್ಯೂಲ್ ಸೇ ಆಪ್ಕೋ ಅಪ್ನಿ ಜಿಮ್ಮೇದಾರಿಯಾ ಸಮಜ್ನೆ ಮೇ ಬಹುತ್ ಸಹೂಲಿಯತ್ ಹೋಗಿ. ಮೇರಾ ಆಪ್ಸೆ ಆಗ್ರಹ ಹೈ ಇಸ್ಕಾ ಜ್ಯಾದಾ ಸೇ ಜ್ಯಾದಾ ಲಾಭ ಉಠಾಯೇ. ಆಜ್ ಭಾರತ ಕಾ ಯುವಾ ದುನಿಯಾ ಕೇ ಹರ್ ಕ್ಷೇತ್ರ ಮೇ ಅಪ್ನಿ ಪಹಚಾನ್ ಬನಾ ರಹಾ ಹೈ. ಯಹಿ ಸ್ಪಿರಿಟ್ ಯಹಿ ಊರ್ಜಾ ಪಬ್ಲಿಕ್ ಸರ್ವಿಸ್ ಮೇ ಭೀ ದಿಖಾಯಿ ದೇನಿ ಚಾಹಿ. ವಿಕಸಿತ ಭಾರತ ಐಸೆ ಹೀ ಯುವಾಓ ಕೆ ಪ್ರಯಾಸ ಸೇ ಬನೇಗಾ ಜೋ ಅಪ್ನೇ ಕಾಮ್ ಕೋ ದೇಶ ಸೇವಾ ಕಾ ಮಾಧ್ಯಮ ಮಾನ್ತೆ ಹೈ.
1: ಶ್ರೀ ಮೋದಿ ಅವದತ್ ಯತ್ ಸಂಪೂರ್ಣ ವಿಶ್ವ ಭಾರತಸ್ಯ ವಿಕಾಸ ಯಾತ್ರಾಯಾಂ ಸಮ್ಮಿಲಿತುಂ ಭವಿತುಂ ಉತ್ಸುಕಃ ಅಸ್ತಿ. ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಪ್ರತ್ಯೇಕಃ ಭಾರತೀಯ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಸಂಕಲ್ಪೇನ ಸಹ ಕಾರ್ಯಂ ಕರೋತಿ. ಅಸ್ಯ ಲಕ್ಷ್ಯಸ್ಯ ಪ್ರಾಪ್ತೇ ರಾಷ್ಟ್ರಂ ಬಹುಸು ಕ್ಷೇತ್ರೇಷು ನಿವೇಶಂ ಕರೋತಿ. ಪ್ರಧಾನಮಂತ್ರಿ ಯೂನಾಂ ಕೃತೆ ನೂತನ ವೃತ್ತ್ಯಾವಸರಾಣಾಂ ಸೃಜನಂ ಕ್ರಿಯಮಾಣಂ ಇತಿ ವಿಶೇಷರೂಪೇಣ ಅವದತ್.
2: ದುನಿಯಾ ಭಾರತ ಕೆ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭೀ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೇ ಚಾಹತಾ ಹೂ ಮೇರೆ ದೇಶ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭೀ ಮಿಲೆ.
1: ಶ್ರೀ ಮೋದಿ ಅಗ್ರೆ ಉಕ್ತವಾನ್ ಯತ್ ಪ್ರತ್ಯೇಕ ಭಾರತೀಯ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರತಮ ಪರ್ಯಂತಂ ಭಾರತಂ ವಿಕಸಿತ ಭಾರತಂ ಕರ್ತುಂ ದೃಢಸಂಕಲ್ಪೇನ ಕಾರ್ಯಂ ಕರೋತಿ.
2: ಆಜ್ ಹರ್ ಭಾರತೀಯ ಏಕ್ ಬಡೆ ಸಂಕಲ್ಪ ಕೆ ಸಾಥ್ ಆಗೆ ಬಡ್ ರಹಾ ಹೈ. ಯೇ ಸಂಕಲ್ಪ 2047 ತಕ್ ವಿಕಸಿತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ ಹೈ. ಇಸ್ ಲಕ್ಷ್ಯ ಕಿ ಪ್ರಾಪ್ತಿ ಕೆ ಲಿಯೆ ಆಜ್ ದೇಶ ಅಲಗ್ ಅಲಗ್ ಸೆಕ್ಟರ್ಸ್ ಮೇ ನಿವೇಶ ಕರ್ ರಹಾ ಹೈ. ಔರ್ ಇಸ್ ನಿವೇಶ ಸೇ ದೇಶ ಕೆ ಯುವಾಓ ಕೆ ಲಿಯೆ ರೋಜ್ಗಾರ ಕೆ ಲಾಖೋ ನಯೆ ಅವಸರ ಬನ್ ರಹೆ ಜಿಸೆ ಆಜ್ ಭಾರತ ಮೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಿ ಪೂರಿ ಸಪ್ಲೈ ಚೇನ್ ತಯಾರ್ ಕಿ ಜಾ ರಹಿ ಹೈ.

0: ಸ್ಪರ್ಧೆಯಂ ಸಾರ್ಧ ಸಪ್ತವಾದನೆ ಸಮಾರಪ್ಷತೆ ಇತಿ ವಾರ್ತಾಃ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಬಿಆರ್ ಗೀತಾ ಹಾಗೂ ವಿಶ್ವನಾಥ್ ನಾಖೋಡ್ ಹಾಡಿರುವ ಭಾವಗೀತೆ, ರಚನೆ ದೊಡ್ಡರಂಗೇಗೌಡ.

0: ಹಾಡಿದ ಭಾವಗೀತೆಯನ್ನು ಕೇಳಿದಿರಿ.
1: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್ ಚಕ್ರಪಾಣಿ.
2: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದ್ರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದ್ರಲ್ಲಿ ಸಣ್ಣ ಅಮೌಂಟ್ ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದಾಗೆ, ಫುಲ್ ಒಂದೇ ಸಲಕ್ಕೆ ಒಂದು ವೆಸಲ್ ಬರ್ತದೆ, ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡುದು. ಆದ್ರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನ್ ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
1: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ನಾಳೆ ಬೆಳಗ್ಗೆ 8:30.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM
3: ಸೂರ್ಯಘರ್.gov.in ನಲ್ಲಿ
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳಿಂದ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸಕ್ತಿ.
0: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab 350 years, so, itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಹೆಚ್.ಸಿ. ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಕಿಸಾನ್ ವಾಣಿ.
5: ಹೆಣ್ಣು ಮಗು ಎಂದರೆ

0: ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ

0: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
1: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರಮಾನ, ಈ ವಿಷಯದ ಕುರಿತು ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಸಹ ಪ್ರಾಧ್ಯಾಪಕರು, ಜಲಕೃಷಿ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು, ಇವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್, ಸಹ ಪ್ರಾಧ್ಯಾಪಕರು, ಜಲಕೃಷಿ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ, ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಕ್ಕೂರು ಮಂಗಳೂರು, ಇವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಇವರು ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ ಎಂಬ ವಿಷಯದ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ.
4: ನಮಸ್ತೆ ಮೇಡಮ್.
3: ಈಗ ಏಕ ಕೃಷಿ ಪದ್ಧತಿಯಿಂದ ರೈತರಿಗೆ ಆಗುವ ಹಾನಿಗಳ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿಕೊಡ್ಬೋದಾ?
4: ಖಂಡಿತವಾಗಿ ಮೇಡಮ್. ಈಗ ಏಕ ಕೃಷಿ ಪದ್ಧತಿಯಿಂದ ರೈತರಿಗೆ ಮುಖ್ಯವಾಗಿ ಎರಡು ಹಾನಿ ಆಗುತ್ತೆ. ಮೊದಲನೇದಾಗಿ ಅದು ಒಂದೇ ಬೆಳೆ, ಈಗ ಉದಾಹರಣೆಗೆ ಸುಮಾರು ವರ್ಷಗಳಿಂದಲೂ ರೈತರು ಈಗ 5 ಎಕರೆ ಜಮೀನಿರಲಿ 10 ಎಕರೆ ಜಮೀನಿರಲಿ ಒಂದೇ ಬೆಳೆಯನ್ನು ಬೆಳೀತಕ್ಕಂಥದ್ದು ರೂಢಿ ಮಾಡಿಕೊಂಡಿದ್ದಾರೆ. ಇದರಿಂದ ರೈತರಿಗೆ ತುಂಬ ಹಾನಿ ಆಗುತ್ತೆ. ಮೊದಲನೇ ಹಾನಿ ಏನಂದರೆ, ಈಗ ಒಂದೇ ಬೆಳೆ ಇದೆ, ಒಂದೇ ಉತ್ಪನ್ನ, ಹಾಗಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆಯಿತು ಆ ಉತ್ಪನ್ನದ್ದಂದ್ರೆ ಅವರಿಗೆ ಭಾರಿ ನಷ್ಟ ಆಗುತ್ತೆ. ಆಯ್ತು. ಇನ್ನು ಎರಡನೇ ಒಂದು ತೊಂದರೆ ಅಂದರೆ ರೈತರಿಗೆ ಈಗ ರೋಗಗಳು, ಈಗ ಒಂದೇ ಬೆಳೆ ಇದೆ, ಹೊಸ ಹೊಸ ರೋಗಗಳು, ಎಲ್ಲ ಜೀವಿಗಳು ಏನಿದೆ ಜೀವಂತ ಇರತಕ್ಕಂತ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೂ ಸಹಿತ ಹೊಸ ಹೊಸ ರೋಗಗಳು ಬರ್ತಾನೆ ಇರುತ್ತೆ. ಇದಕ್ಕೆ ನಾವು ವಿಜ್ಞಾನದಲ್ಲಿ ಹೋಸ್ಟ್ ಪ್ಯಾಥೋಜನ್ ಕೋ ಎವಲ್ಯೂಷನ್ ಅಂತ ಹೇಳ್ತೀವಿ. ಹೊಸ ಹೊಸ ರೋಗಾಣುಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಈಗ ಏಕ ಬೆಳೆ ಇದೆ, ಒಂದೇ ಬೆಳೆ, ಹಾಗಾಗಿ ಅದು ಹೊಸ ರೋಗ ಅದಕ್ಕೆ ಬಂತು, ಅದಕ್ಕೆ ಯಾವುದೇ ತರದ ಹತೋಟಿ ಮಾಡಲಿಕ್ಕೆ ಯಾವುದೇ ತರದ ಔಷಧಿಗಳು ಇಲ್ಲ, ಹೊಸ ರೋಗ ಬಂತು, ಹಾಗಾಗಿ ರೈತರಿಗೆ ತುಂಬಾ ನಷ್ಟ ಆಗುತ್ತೆ. ಹಾಗಾಗಿ ಈ ಏಕ ಬೆಳೆ ಪದ್ಧತಿಯಿಂದ ರೈತರಿಗೆ ಈ ಎರಡು ಮುಖ್ಯವಾಗಿ ತುಂಬಾ ನಷ್ಟ ಆಗುತ್ತೆ.
3: ಹಾಗಿದ್ರೆ ಇದಕ್ಕೆ ಪರಿಹಾರಗಳೇನು?
4: ಖಂಡಿತವಾಗಿ ಪರಿಹಾರ ಇದೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಸಂಯೋಜಿತ ಕೃಷಿ ಪದ್ಧತಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಂಯೋಜಿತ ಕೃಷಿ ಪದ್ಧತಿ, ಇದರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ರೈತರ ಜಮೀನಿನಲ್ಲಿ

0: ಸ್ವಲ್ಪ ಭಾಗ ಅರ್ಧದಷ್ಟು ಭಾಗ ಸಸ್ಯ ಕೃಷಿ ಅಂತ ಮಾಡ್ತೀವಿ. ಈ ಆಮೇಲೆ ಇನ್ನೂ ಅರ್ಧ ಭಾಗ ಪ್ರಾಣಿ ಕೃಷಿ ಅಂತ ಮಾಡ್ತೀವಿ. ಈ ಅರ್ಧ ಭಾಗ ಸಸ್ಯ ಕೃಷಿಯಲ್ಲೂ ಕೂಡ ನಾವು ಒಂದೇ ಬೆಳೆ ಹಾಕೋದಿಲ್ಲ. ಈ ಅರ್ಧ ಭಾಗ ಸಸ್ಯ ಕೃಷಿಯಲ್ಲೂ ಕೂಡ ಬೇರೆ ಬೇರೆ ಬೆಳೆಗಳು, ಉದಾಹರಣೆಗೆ ಅದರಲ್ಲಿ ನಾವು ಅರಣ್ಯ ಕೃಷಿ ಅಂತ ಹೇಳ್ತೀವಿ, ಹಾಗಾಗಿ ಹೊನ್ನೆ, ಮತ್ತೆ, ಬೀಟೆ, ಸಾಗುವಾನಿ, ಆಮೇಲೆ ರಕ್ತ ಚಂದನ, ಚಂದನ, ಹೆಬ್ಬೇವು, ಬೇವು, ಈ ತರದ ಒಂದು ಅರಣ್ಯ ಕೃಷಿ ಬೆಳೆಯನ್ನ ನಾವು ಬೆಳಿತೀವಿ ಸ್ವಲ್ಪ ಭಾಗದಲ್ಲಿ. ಇನ್ನು ಸ್ವಲ್ಪ ಭಾಗದಲ್ಲಿ ರೋಗ ಬಾಧೆ ಕಡಿಮೆ ಇರತಕ್ಕಂತ ಹಣ್ಣಿನ ಗಿಡಗಳನ್ನ ಬೆಳೆಸ್ತೀವಿ. ಉದಾಹರಣೆಗೆ ನಮಗೆ ಪಪಾಯ ಇರಬಹುದು, ಮಾವು ಇರಬಹುದು, ಹಲಸು ಇರಬಹುದು, ಸಪೋಟ ಇರಬಹುದು, ಸೀಬೆ ಇರಬಹುದು, ಗುವಾ, ಈ ತರದ ಒಂದು ಹಣ್ಣಿನ ಗಿಡಗಳನ್ನ ನಾವು ಬೆಳೆಸ್ತೇವೆ. ಮತ್ತೆ ಇನ್ನು ಸ್ವಲ್ಪ ಜಾಗದಲ್ಲಿ ಹೂವಿನ ಗಿಡಗಳು, ಈಗ ಉದಾಹರಣೆಗೆ ಎವರ್ಗ್ರೀನ್, ಎಲ್ಲಾ ಈಗ ಸಾಮಾನ್ಯ ಜನರಿಗೆ ಖರೀದಿ ಮಾಡತಕ್ಕಂಥದ್ದು ಬಟನ್ ರೋಸು, ಮೇರಿಗೋಲ್ಡ್, ಚೆಂಡು ಹೂವು, ಸೇವಂತಿಗೆ ಹೂವು, ಈ ತರದ ಒಂದು ಬೆಳೆಗಳ ಹೂವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ಅವರಿಗೆ ಲಾಭ ಆಗುತ್ತೆ. ಅಲ್ಲದೇನೆ ಇನ್ನೂ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ತರಕಾರಿ, ತರಕಾರಿ ಅಂದರೆ ರೋಗ ಕಡಿಮೆ ಇರತಕ್ಕಂಥದ್ದು ಹಾಗೂ ಯಾವಾಗಲೂ ಹೆಚ್ಚಿನ ಬೆಲೆ ಹೋಗ್ತಕ್ಕಂಥದ್ದು, ಈಗ ಉದಾಹರಣೆಗೆ ಬ್ಯಾಡಗಿ ಮೆಣಸಿನಕಾಯಿ ಇದೆ, ಬೇರೆ ಬೇರೆ ತರಕಾರಿಗಳನ್ನು ಅವರು ಈ ರೀತಿ ಇದು ಬರುತ್ತೆ, ಯಾರ್ಡ್ ಲಾಂಗ್ ಬೀನ್ಸ್ ಅಂತ ಬರುತ್ತೆ, ಇದು ಎಲ್ಲ 80 ರೂಪೀಸ್ ಕೆಜಿ, 100 ರೂಪೀಸ್ ಕೆಜಿ ಇರುತ್ತೆ. ಹಲಸಂದೆ ಯಾರ್ಡ್ ಲಾಂಗ್ ಬೀನ್ಸ್ ಅಂತ ಬರುತ್ತೆ. ಸೊ ಈ ತರದ್ದು ಒಂದು ಬೆಳೆಗಳನ್ನ ಬೆಳೆಯೋದ್ರಿಂದ, ಅದಲ್ಲದೆ ರೈತರು ಸ್ವಲ್ಪ ಭಾಗದಲ್ಲಿ ತಮಗೆ ಭತ್ತ, ರಾಗಿ, ಗೋಧಿ ಅದನ್ನು ಕೂಡ ಬೆಳೆಸಬಹುದು. ಸೊ ಹೀಗಾಗಿ ಈ ಸಸ್ಯ ಕೃಷಿಯಲ್ಲಿ ಹಲವಾರು ಬೆಳೆಗಳಿದೆ, ಹಲವಾರು ಉತ್ಪನ್ನಗಳಿದೆ. ಇದೇ ರೀತಿ ಪ್ರಾಣಿ ಕೃಷಿಯಲ್ಲೂ ಕೂಡ ಮೀನು ಪಾಲನೆ ಜೊತೆಗೆ ಪಶುಸಂಗೋಪನೆ ಹೈನುಗಾರಿಕೆ ಇರಬಹುದು, ಆ ತರದ್ದು ಒಂದು ಹೈನುಗಾರಿಕೆ, ಕೋಳಿ ಸಾಕಣೆ, ಮೇಕೆ ಸಾಕಣೆ, ಈ ರೀತಿನೂ ಕೂಡ ಪಶುಸಂಗೋಪನೆಯಲ್ಲಿ ಮೀನು ಪಾಲನೆ ಜೊತೆಗೆ ಮಾಡ್ಕೋಬಹುದು ರೈತರು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ಒಂದು ಕೃಷಿ ಪದ್ಧತಿಯ ತ್ಯಾಜ್ಯ ಏನಿದೆ, ವೇಸ್ಟ್, ಅದು ಇನ್ನೊಂದು ಕೃಷಿ ಪದ್ಧತಿಗೆ ಮೂಲ ವಸ್ತು, ಹಾಗೂ ಆ ತ್ಯಾಜ್ಯವನ್ನ ಅದನ್ನ ಬಳಸಿಕೊಂಡು ಅದು ಹೊಸ ಒಂದು ಉತ್ಪನ್ನವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದರಿಂದ ರೈತರಿಗೆ ತ್ಯಾಜ್ಯ ವಸ್ತು ಒಂದು ಉತ್ಪನ್ನವಾಗಿ ಪರಿವರ್ತನೆ ಆಗುತ್ತೆ, ಇದರಿಂದ ರೈತರಿಗೆ ಲಾಭ. ಈಗ ಉದಾಹರಣೆಗೆ ಕೃಷಿ ಪದ್ಧತಿಯಲ್ಲಿ ಏನು ಮೇವು ಏನು ಬರುತ್ತೆ, ಎಲೆಗಳು ಏನು ಬರುತ್ತೆ, ಕಾಳು ರೈತರು ಅದನ್ನ ರಾಶಿ ಮಾಡ್ಕೋತಾರೆ. ಈಗ ಎಲೆಗಳು ದಂಟು ಏನ್ ಬಂದಿದೆ ಅದು ಈ ಹಸುಗಳಿಗೆ ಆಹಾರ, ಹಸುಗಳಿಂದ ತ್ಯಾಜ್ಯ ವಸ್ತು ಸಗಣಿ ಗಂಜಲು ಬಂತು ಅದು ಬೆಳೆಗಳಿಗೆ ಗೊಬ್ಬರ. ಸೊ ಈ ರೀತಿ ಒಂದು ವೇಸ್ಟ್ ರೀಸೈಕ್ಲಿಂಗ್ ಆಗುತ್ತೆ, ತ್ಯಾಜ್ಯವು ಒಂದು ಉಪಯುಕ್ತ ಉತ್ಪನ್ನವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದು ಒಂದು ಈ ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ಒಂದು ಲಾಭ. ಎರಡನೇ ಲಾಭ ಏನಂದ್ರೆ ಬೇರೆ ಬೇರೆ ಉತ್ಪನ್ನಗಳಿದೆ ಕೃಷಿ, ಸಸ್ಯ ಕೃಷಿಯಲ್ಲಿ ಹಲವಾರು ಉತ್ಪನ್ನಗಳು, 4-5 ಉತ್ಪನ್ನಗಳು, ಪ್ರಾಣಿ ಕೃಷಿಯಲ್ಲಿ 5-6 ಉತ್ಪನ್ನಗಳು. ಹಾಗಾಗಿ ಏನಾಗುತ್ತೆ, ಈಗ ಒಂದು ಕೃಷಿಯಲ್ಲಿ ರೈತರಿಗೆ ಒಂದು ಉತ್ಪನ್ನದ್ದು ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆದರೂ ಸಹಿತ ರೈತರಿಗೆ ತೊಂದರೆ ಇಲ್ಲ, ತಮ್ಮ ಬೇರೆ ಬೆಳೆ ಏನಿದೆ ಬೇರೆ ಉತ್ಪನ್ನಗಳಲ್ಲಿ ಅದು ಒಂದು ಕಂಪೆನ್ಸೇಟ್ ಆಗುತ್ತೆ ಮೇಡಮ್. ಅಲ್ದೇನೆ ಈಗ ಮತ್ತೆ ರೋಗ, ಈಗ ಒಂದು ಕೃಷಿ ಪದ್ಧತಿಗೆ ಒಂದು ಬೆಳೆಗೆ ಒಂದು ರೋಗ ಬಂತು, ಹೊಸ ರೋಗ ಬಂತು, ಇವರು ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಹಾಗಾಗಿ ಬೇರೆ ಬೆಳೆಗಳಿಗೆ ರೋಗ ಇಲ್ಲ, ಹಾಗಾಗಿ ಅದು ಆ ರೀತಿಯಾಗಿ ಒಂದು ಕಂಪೆನ್ಸೇಟ್ ಆಗುತ್ತೆ ರೈತರಿಗೆ.
1: ಹಾಗಿದ್ರೆ ಈ ಸಸ್ಯ ಕೃಷಿಯಲ್ಲಿ ರೈತರು ಯಾವ ಯಾವ ಬೆಳೆಗಳನ್ನು ಬೆಳೆಯಬಹುದು?
0: ನಾನು ಆಗ್ಲೇ ಹೇಳಿದ ಹಾಗೆ ಸಸ್ಯ ಕೃಷಿಯಲ್ಲಿ ರೈತರು ಈಗ ಒಂದೇ ಬೆಳೆಯನ್ನ ಬೆಳಿಬಾರದು ಯಾವಾಗ್ಲೂ, ಆಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಾರದು, ಸ್ವಲ್ಪ ಸ್ವಲ್ಪವಾಗಿ. ಉದಾಹರಣೆಗೆ 1 ಎಕರೆ ಜಮೀನು ಇದೆ ಅಂತ ಹೇಳಿದ್ರೆ 1/2 ಎಕರೆ ಒಂದು ಸಸ್ಯ, 2 ಎಕರೆ ಜಮೀನಿದೆ 1 ಎಕರೆ ಸಸ್ಯ ಕೃಷಿ, ಒಂದು ಎಕರೆ ಪ್ರಾಣಿ ಕೃಷಿ ಅಂತ ಮಾಡಬಹುದು. ಸಸ್ಯ ಕೃಷಿಯಲ್ಲಿ ಒಂದು ಎಕರೆಯಲ್ಲಿ ಕಾಲು ಎಕರೆ ಅರಣ್ಯ ಕೃಷಿ ಅಂತ ಮಾಡ್ಕೋಬಹುದು. ಇದರಲ್ಲಿ ಹೊನ್ನೆ ಮತ್ತೆ ಬೀಟೆ ಸಾಗುವಾನಿ ಇವುಗಳನ್ನ ಬೆಳಿಬಹುದು. ನೆಕ್ಸ್ಟ್ ಇನ್ನೊಂದು ಕಾಲು ಎಕರೆಯಲ್ಲಿ ಹಣ್ಣಿನ ಗಿಡಗಳು, ಇನ್ನೊಂದು ಕಾಲು ಎಕರೆಯಲ್ಲಿ ತರಕಾರಿ, ಇನ್ನೊಂದು ಕಾಲು ಎಕರೆಯಲ್ಲಿ ಹೂವಿನ ಗಿಡಗಳು, ಈ ರೀತಿ ಬೆಳಿಬಹುದು. ಅದೇ ರೀತಿ ಪ್ರಾಣಿ ಕೃಷಿಯಲ್ಲೂ ಕೂಡ ಒಂದು ಕಾಲು ಎಕರೆಯಲ್ಲಿ ಮೀನಿನ ಕೊಳ, ಮೀನಿನ ಬೆಳೆಯನ್ನು ತೆಗಿಬಹುದು.

0: ಇನ್ನೊಂದು ಅರ್ಧ ಎಕರೆದಲ್ಲಿ ಮೇವಿನ ಬೆಳೆ, ಒಂದು ನೇಪಿಯರ್ ಗ್ರಾಸು, ಈ ರೀತಿ ಒಂದು ಮೇವಿನ ಗಿಡಗಳನ್ನ ಹಾಕೋದು. ಮತ್ತೆ ಇನ್ನೊಂದು ಕಾಲ ಎಕರೆದಲ್ಲಿ ಈ ಪ್ರಾಣಿಗಳಿಗೆ ಶೆಡ್ಡು, ಮತ್ತೆ ಒಂದು ಫಾರ್ಮ್ ಹೌಸ್. ಪ್ರಾಣಿಗಳ ಈ ಶೆಡ್ ಅಲ್ಲಿ ಹಸುಗಳು ಬರುತ್ತೆ, ಮೇಕೆಗಳು ಬರುತ್ತೆ, ಕೋಳಿಗಳಿಗೆ ಶೆಡ್ಡು, ಬಾತುಕೋಳಿಗಳಿಗೆ ಶೆಡ್ಡು, ಹಂದಿ ಸಾಕಣೆ ಮಾಡಬಹುದು, ಮೊಲ ಸಾಕಣೆ ಮಾಡಬಹುದು, ಇವುಗಳಿಗೆಲ್ಲ ಶೆಡ್ ನಿರ್ಮಾಣ. ಸೊ ಹಾಗಾಗಿ ಇದು ಒಂದು ಈ ರೀತಿ ಒಂದು ಸಂಯೋಜಿತ ಕೃಷಿ ಪದ್ಧತಿಯಲ್ಲಿ ನಮ್ಗೇನಾಗುತ್ತೆ, ಬೇರೆ ಬೇರೆ ಉತ್ಪನ್ನಗಳ ಬೆಳೆಗಳನ್ನ ಬೆಳೆಯುವ ಮೂಲಕ ರೈತರಿಗೆ ಲಾಭ ಇದೆ.
1: ಹಾಗಿದ್ರೆ ಪಶುಸಂಗೋಪನೆಯಲ್ಲಿ ರೈತರು ಏನನ್ನು ಮಾಡಬಹುದು?
0: ಪಶುಸಂಗೋಪನೆಯಲ್ಲಿ ರೈತರು ಏನ್ ಮಾಡೋದಂದ್ರೆ, ಈಗ ಹೈನುಗಾರಿಕೆ ಮಾಡೋದು, ಮೀನು ಮತ್ತು ಹೈನುಗಾರಿಕೆ. ಮೀನುಗತ್ತು ಹೈನುಗಾರಿಕೆಯಲ್ಲಿ ನಮ್ಮ ನಾಟಿ ತಳಿಗಳನ್ನ, ಹಸುಗಳನ್ನ ಬಳಸಬಹುದು. ಮಲ್ನಾಡ್ ಗಿಡ್ಡ ಇದೆ, ಅಮೃತ್ ಮಹಲ್, ಹಳ್ಳಿಕಾರು, ದೇವಣಿ, ಇಂಥದ್ದು ನಾಟಿ ಹಸುವಿನ ತಳಿಗಳು. ಅಲ್ಲದೆ ಮತ್ತೆ ನಾಟಿ ಎಮ್ಮೆಗಳನ್ನು ಕೂಡ ಸಾಕ್ಬೋದು. ಈಗಕ್ಕೆ ಮೇವು ಇರುತ್ತೆ, ಮೇವಿಂದ ಅವು ಅದಕ್ಕೆ ಆಹಾರ ಹಸುಗಳಿಗೆ, ಅಲ್ಲಿಂದ ಅದರಿಂದ ಹಾಲು ಬರುತ್ತೆ, ಅದು ಒಂದು ಉತ್ಪನ್ನ. ತ್ಯಾಜ್ಯವು ಒಂದು ಉತ್ಪನ್ನವಾಯಿತು. ಅಲ್ಲದೆ ಮತ್ತೆ ಅದರದ್ದು ತ್ಯಾಜ್ಯ ವಸ್ತು ಸಗಣಿ ಮತ್ತು ಗಂಜಲು, ಇದು ಬೆಳೆಗಳಿಗೆ ಗೊಬ್ಬರ. ಅಲ್ಲದೇನೆ ಈ ಗೊಬ್ಬರ ಏನಿದೆ, ಸಗಣಿ ಏನಿದೆ, ಇದು ಮೀನು ಪಾಲನೆಗೆ ನಾವು ಬಳಸಬಹುದು. ಯಾಕೆ ಅಂದ್ರೆ ಈ ಗೊಬ್ಬರ ಸಗಣಿಯನ್ನ, ಹಸಿ ಸಗಣಿಯನ್ನ ಮೀನಿನ ಕೊಳಕ್ಕೆ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಹಸಿ ಸಗಣಿ ಕೊಳತು ಗೊಬ್ಬರವಾಗಿ, ಒಂದು ವಾರದಲ್ಲಿ ಗೊಬ್ಬರವಾಗಿ ಸೂಕ್ಷ್ಮ ಜೀವಿಗಳು ಹುಟ್ಟುತ್ತೆ. ಸೂಕ್ಷ್ಮ ಸಸ್ಯಜೀವಿ ಮತ್ತೆ ಸೂಕ್ಷ್ಮ ಪ್ರಾಣಿಜೀವಿ, ಫೈಟೋಪ್ಲಾಂಕ್ಟನ್ ಮತ್ತೆ ಜೂ ಪ್ಲಾಂಕ್ಟನ್ ಅಂತ ಹೇಳ್ತೀವಿ. ಇದನ್ನ ಮೀನುಗಳು, ಈ ಸಸ್ಯಾಹಾರಿ ಮೀನುಗಳು ಏನಿದೆ, ಕಾಟ್ಲ, ರೋಹು, ಮೃಗಾಲು, ಕಾಮನ್ ಕಾರ್ಪು, ಇದೆಲ್ಲ ಏನ್ ಮಾಡುತ್ತೆ, ಇದನ್ನ ಫಿಲ್ಟರ್ ಮಾಡಿ ತಿಂದು ಬೆಳೆಯುತ್ತೆ. ಹಾಗಾಗಿ ಏನಾಯ್ತು, ಹಸುವಿನ ತ್ಯಾಜ್ಯ ಮೀನಿನ ಒಂದು ಬೆಳೆಯಾಗಿ ಪರಿವರ್ತನೆ ಆಯ್ತು. ಅಲ್ದೇನೆ ಇದರ ಜೊತೆಗೆ ಮೇಕೆ ತಳಿಗಳಾದ ಜಮ್ನಾಪರಿ, ಬೀತಲ್, ಬರ್ಬಾರಿ, ಬೆಂಗಾಲಿ, ಸಿರಿಹಿ, ಡೆಕ್ಕಾನಿ, ಇವುಗಳನ್ನು ಕೂಡ ಪಾಲನೆ ಮಾಡಬಹುದು. ಅಲ್ಲದೆ ಮೇವಿನ ಬೆಳೆಗಳು ಯಾವ ರೀತಿ ಬೆಳೆಸಬೇಕಂದ್ರೆ, ಮೇವಿನ ಬೆಳೆಗಳಂದ್ರೆ ಬರ್ಸಿಮ, ನೇಪಿಯರ್ ಹುಲ್ಲು, ಕೌಪಿ, ಸೋಯಾಬೀನ್, ಮಲ್ಬೆರಿ, ಈ ಥರದ ಮೇವಿನ ಬೆಳೆಗಳನ್ನು ಕೂಡ ಬೆಳೆಸಬಹುದು. ಇನ್ನು ಕೋಳಿ ಸಾಕಣೆ, ಮೀನು ಮತ್ತು ಕೋಳಿ ಸಾಕಣೆಯಲ್ಲಿ ಬ್ರಾಯ್ಲರ್ ಮತ್ತು ಲೇಯರ್ ಕೋಳಿ ತಳಿಗಳಾದ ವನರಾಜ, ಗಿರಿರಾಜ, ಸ್ವರ್ಣಧಾರ, ಈ ತರದ ತಳಿಗಳನ್ನ ಪಾಲನೆ ಮಾಡಬಹುದು. ಇದರಲ್ಲಿ ಸ್ವರ್ಣಧಾರ ತಳಿ ಇದು ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ತಳಿ ಇದು, ಸ್ವರ್ಣಧಾರ ಕೋಳಿ ತಳಿ. ಸೊ ಈಗ ಇದಲ್ದೇನೆ ಬಾತುಕೋಳಿ ಪಾಲನೆ ಮಾಡಬಹುದು, ಹಂದಿ ಸಾಕಣೆ ಮಾಡಬಹುದು, ಆಮೇಲೆ ಮೊಲ ಸಾಕಣೆ ಮಾಡಬಹುದು. ಈ ಪಶು ಸಂಗೋಪನೆಯಲ್ಲಿ ಏನು ನಮಗೆ ತ್ಯಾಜ್ಯ ವಸ್ತು ಬರ್ತಾ ಇದೆ, ಸಗಣಿ ಮತ್ತು ಗಂಜಲು, ಇದನ್ನ ನಾವು ಮೀನಿನ ಕೊಳಕ್ಕೆ ಹಾಕೋದ್ರಿಂದ ಅಲ್ಲಿ ನಮಗೆ ಸೂಕ್ಷ್ಮ ಜೀವಿ ಉತ್ಪನ್ನ ಆಗಿ ಅದು ಮೀನುಗಳಿಗೆ ಆಹಾರ. ಸೊ ಈ ರೀತಿ ಒಂದು ಮೀನು ಮತ್ತು ಪಶು ಸಂಗೋಪನೆ ಸಂಯೋಜನೆಯನ್ನ ನಾವು ಮಾಡಬಹುದು.
1: ಹಾಗಿದ್ರೆ ಈ ಮೀನು ಕೃಷಿಯಲ್ಲಿ ವಿವಿಧೋದ್ದೇಶ ಮೀನು ಕೊಳ ಹೇಗೆ ನಿರ್ಮಾಣ ಮಾಡಬೇಕು?
0: ಖಂಡಿತವಾಗಿ ತಿಳಿಸಿಕೊಡ್ತೇನೆ ಮೇಡಮ್. ಈಗ ಮೀನು ಕೃಷಿಗೆ ಬಂದಾಗ ನಾವು ರೈತರಿಗೆ ಎಷ್ಟು ನೀರು ಇದ್ರೂ ಕಡಿಮೆನೆ. ಹಾಗಾಗಿ ಒಂದು ವಿವಿಧೋದ್ದೇಶ ಕೊಳ ನಿರ್ಮಾಣ ಮಾಡೋದು ರೈತರಿಗೆ ಒಂದು ಅತ್ಯುತ್ತಮವಾದ, ಅದು ಬೇಕೇ ಬೇಕು. ವಿವಿಧೋದ್ದೇಶ ಕೊಳ ಇದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿವಿಧೋದ್ದೇಶ ಕೊಳ ಅಂದ್ರೆ ಯಾವುದೇ ಒಂದು ನಾವು ಜಮೀನು ತಗೊಂಡ್ರೆ ಅದರಲ್ಲಿ ಒಂದು ಸ್ಲೋಪ್ ಇರುತ್ತೆ ಮೇಡಮ್, ಒಂದು ಸ್ಲೋಪ್ ಇರುತ್ತೆ, ಇಳಿಜಾರು ಇರುತ್ತೆ. ಇದರಲ್ಲಿ ರೈತರು ಏನ್ ಮಾಡಬೇಕು, ಅತಿ ಎತ್ತರದ ಪ್ರದೇಶನ ಆಯ್ಕೆ ಮಾಡ್ಕೋಬೇಕು ಮೀನಿನ ಕೊಳಕ್ಕೆ. ಈ ವಿವಿಧೋದ್ದೇಶ ಮೀನಿನ ಕೊಳಕ್ಕೆ ಅತಿ ಎತ್ತರದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಜಮೀನಿಂದ ಕೆಳಗಡೆ ಒಂದು 6 ಅಡಿ ಗುಂಡಿ ತೆಗಿಬೇಕು. ಆಮೇಲೆ ಇದಕ್ಕೆ ಕನಿಷ್ಠ ಮತ್ತು ಹೆಚ್ಚಿನ ವಿಸ್ತೀರ್ಣ ಅಂದ್ರೆ 1/2 ಎಕರೆ, ಅತಿ ಕಡಿಮೆ ಅಂದ್ರೂ 1/2 ಎಕರೆ, ಅತಿ ಹೆಚ್ಚಂದ್ರೂ 1/2 ಎಕರೆ. 1 ಎಕರೆ ಜಮೀನಿದೆ, ನಾನು 1 ಎಕರೆದಲ್ಲಿ ಮೀನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ 1/2 ಎಕರೆದು 4 ಕೊಳಗಳನ್ನು ಮಾಡುವುದು ಸೂಕ್ತ. ಆಮೇಲೆ ಈ ಕೊಳ ಒಂದು ಪೂರ್ವ ಪಶ್ಚಿಮ ಅಭಿಮುಖವಾಗಿರಬೇಕು. ಆಮೇಲೆ ಆಯತಾಕಾರದಲ್ಲಿ ಇತ್ತು ಅಂದ್ರೆ ಕೊಳ ಇದ್ರೆ ನಿರ್ವಹಣೆಗೆ ತುಂಬಾ ಸೂಕ್ತ, ಸುಲಭ ಆಗುತ್ತೆ. ಆಮೇಲೆ ಈ ಒಂದು ಗುಂಡಿ, ಒಂದು 6 ಅಡಿ ಗುಂಡಿ ತೋಡಿಸಿ ಜಮೀನಿನ ಮಟ್ಟಕ್ಕೆ 1-2 ಪೈಪ್ಗಳನ್ನು ಕುಡಿಸ್ಬೇಕು. ಒಂದು ಜಮೀನಿಗೆ ಅಭಿಮುಖವಾಗಿ ಒಂದು ಪೈಪ್, ಒಂದು 1 ಅಡಿ ಒಂದು ವ್ಯಾಸ

0: ಉಳ್ಳ ಪೈಪ್ ಕುಡಿಸ್ಬೋದು. ಇದು ನಮಗೆ ಇರಿಗೇಷನ್ ವ್ಯವಸಾಯಕ್ಕೆ ಇರಿಗೇಷನ್ ಔಟ್ಲೆಟ್. ಇನ್ನೊಂದು ಪೈಪು ನಮಗೆ ಮಳೆ ನೀರು ಕೊಯ್ಲು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪೈಪನ್ನು ನಾವು ಕುಡಿಸ್ಬೋದು. ಮಳೆ ನೀರು ಯಾವ ದಿಕ್ಕಿಗೆ ಬರುತ್ತೆ ಆ ದಿಕ್ಕಿಗೆ ಇನ್ನೊಂದು ಪೈಪ್ ಕುಡಿಸಿ ಈ ಅಗೆದಂತಹ ಮಣ್ಣು ಏನಿದೆ ಸುತ್ತಲೂ ಪೈಪ್ ಮೇಲ್ಗಡೆಯಿಂದ ಹಾಕ್ಕೊಂಡು ಒಂದು ಕಟ್ಟೆ ಥರ ಮಾಡಬೇಕು ಬಂಡ. ಈ ಬಂಡ ಎತ್ತರ ಒಂದು, ಇದು ಜಮೀನಿಂದ ಮೇಲ್ಗಡೆ, ಇದು ಒಂದು 6 ಅಡಿ ಎತ್ತರ, ಬಂಡು ಕೂಡ 6 ಅಡಿ ಎತ್ತರ. ಹಾಗಾಗಿ ಈಗ ಏನಾಯ್ತು ಅಂದರೆ ಟೋಟಲ್ಲು 12 ಅಡಿ ಇದೆ ಆಳ. ಈಗ ನಾವು ಏನು ಮಾಡಬೇಕು ಅಂದರೆ, ಈಗ ಉದಾಹರಣೆಗೆ ಕೆಲವೊಂದು ಮಣ್ಣು, ಈಗ ಜೇಡಿ ಮಣ್ಣು ಇದ್ದರೆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಜೇಡಿ ಮಣ್ಣು ಕ್ಲೇ ಸಾಯ್ಲ್, ಇದು ನೀರು ಬಸಿಯೋದಿಲ್ಲ. ಈಗ ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣು ಇದ್ದರೆ ನಾವು ನೀರು ನಿಲ್ಲಿಸಿದಾಗ ಅದು ಬಸಿದು ಹೋಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ಈ ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ನೀರು ಬಸಿವಿಕೆ ಇರುವ ಮಣ್ಣು ಇದ್ದಾಗ ರೈತರು ಏನು ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಶೀಟ್ ಹಾಕೋಬೇಕು ಟಾರ್ಪಲ್ ಅಡಿಯಲ್ಲಿ, ಟಾರ್ಪಲಿನ್ ಶೀಟ್. ಇದು ಮೇಲೆ ಬಂಡ್ ಏನಿದೆ ಅಲ್ಲಿಂದ ಪೂರ್ತಿ ತಳಭಾಗಕ್ಕೆ ಪೂರ್ತಿ ಇಡೀ ಕೊಳ ಒಂದು ಮುಚ್ಚುವ ಹಾಗೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕ್ಕೋಬೇಕು. ಆ ಪೈಪ್ಗಳ ಹತ್ತಿರ 2 ರಂಧ್ರ ಮಾಡಿ ಮತ್ತೆ ಅದಕ್ಕೆ ಸೀಲ್ ಮಾಡಬೇಕು ನೀರು ಇದಾಗಲಾರ್ದಂಗೆ. ನೆಕ್ಸ್ಟು ಏನಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಶೀಟ್ ಹಾಕಿದ ಮೇಲೆ ತಳಭಾಗದಲ್ಲಿ, ಕೊಳದ ತಳಭಾಗದಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ 1 ಅಡಿ ಮಣ್ಣು ಹಾಕಬೇಕು. ಇನ್ನು ಈ ಮಣ್ಣು ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಮೇಡಮ್, ಈಗ ನಾವು ಒಂದು ವ್ಯವಸಾಯ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬೆಳೆ ಫಸಲು ಚೆನ್ನಾಗಿ ಬರಬೇಕಂದ್ರೆ ಮಣ್ಣು ಫಲವತ್ತಿರಬೇಕು, ಹೌದಾ? ಆದರೆ ಈಗ ಮೀನಿನ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ನೀರಿನ ಫಲವತ್ತತೆ ಚೆನ್ನಾಗಿರಬೇಕು. ಈ ತಳಭಾಗದಲ್ಲಿ ಕೊಳದಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಮಣ್ಣು ಹಾಕೋದ್ರಿಂದ ನೀರಿನ ಫಲವತ್ತತೆ ಚೆನ್ನಾಗಾಗುತ್ತೆ, ಮೀನಿನ ಬೆಳೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ 1 ಅಡಿ ಮಣ್ಣು ಹಾಕಬೇಕು. ನೆಕ್ಸ್ಟ್ ಇದು ಏನಾಯಿತು, ಜಮೀನಿಂದ ಕೆಳಗಡೆ 5 ಅಡಿ ಆಯಿತು, ಇನ್ನು ಜಮೀನಿಂದ ಮೇಲ್ಗಡೆ 6 ಅಡಿ ಇದೆ. ಸೊ ಅಲ್ಲಿ 1 ಅಡಿ ನಾವು ಗ್ಯಾಪ್ ಕೊಡ್ತೀವಿ, ಪೂರ್ತಿ ಮುಚ್ಚ ತುಂಬಿಸಲ್ಲ, 1 ಅಡಿ ಗ್ಯಾಪ್ ಕೊಡ್ತೀವಿ. ಪೂರ್ತಿ ಮೇಲ್ಗಡೆ ನಮಗೆ ಬೋರ್ವೆಲ್ ಇನ್ಲೆಟ್ಟು ಅಥವಾ ಬೇರೆ ಬಾವಿಯಿಂದ ನೀರು ತಗೋತೀವೋ ಅಥವಾ ಕೆನಾಲಿಂದ ತಗೋತೀವೋ, ಅದು ಒಂದು ಇನ್ಲೆಟ್ ಮೇಲ್ಗಡೆ, ಪೂರ್ತಿ ಮೇಲ್ಗಡೆ 1 ಅಡಿ ಗ್ಯಾಪ್ ಇರುತ್ತೆ. ಟೋಟಲ್ ಈಗ ನಮಗೆ 10 ಅಡಿ ನೀರು ನಿಲ್ಲುತ್ತೆ ಟೋಟಲ್ಲು, ಜಮೀನಿಂದ ಮೇಲ್ಗಡೆ 5 ಅಡಿ, ಜಮೀನಿಂದ ಕೆಳಗಡೆ 5 ಅಡಿ. ಸೊ ಈ ರೀತಿ ಮಾಡೋದರಿಂದ ರೈತರಿಗೆ ತುಂಬ ಲಾಭಗಳಿದೆ. ಮೊದಲನೇ ಲಾಭ ಏನಂದರೆ, ಈಗ ರೈತರು ಇರಿಗೇಷನ್ ಔಟ್ಲೆಟ್ ಪೈಪನ್ನು ಆನ್ ಮಾಡಿದರು, ಇದು ಗುರುತ್ವಾಕರ್ಷಣ ಬಲದಿಂದ ನೀರು ಹರಿದೋಗುತ್ತೆ. ಅತಿ ಎತ್ತರ ಇರೋದರಿಂದ ಮತ್ತು ಜಮೀನಿಂದ ಮೇಲ್ಗಡೆ ಇರೋದರಿಂದ 5 ಅಡಿ ನೀರು, ಅದು ಗುರುತ್ವಾಕರ್ಷಣ ಬಲದಿಂದ ಹರಿದೋಗುತ್ತೆ. ಸೊ ಈಗ ಇದಕ್ಕೆ ವಿದ್ಯುಚ್ಛಕ್ತಿ ಬೇಕಾಗಿಲ್ಲ, ಮತ್ತು ಪಂಪ್ ನೀರನ್ನು ಪಂಪ್ ಮಾಡೋಕ್ಕೆ ಪಂಪ್ ಸೆಟ್ ಬೇಕಾಗಿಲ್ಲ. ಇದು ಒಂದು ಲಾಭ. ಇನ್ನು ಎರಡನೇ ಲಾಭ ಏನಂದರೆ, ರೈತರು ಈಗ ನಾನು ಒಂದು ಪೈಪನ್ನು ನಾನು ನೀರನ್ನು ಆನ್ ಮಾಡಿ ಹೋದೆ, ಬೇರೆ ಎಲ್ಲ ಹೋಗ್ತಾರೆ ರೈತರು, ಸುಮಾರು 1 ದಿವಸ ಆಯಿತು ಹೋಗಿ ಬರೋಕ್ಕೆ ಕೆಲಸ, ನೀರು ಖಾಲಿ ಆಗುತ್ತೋ ಏನೋ, ಮೀನುಗಳು ಸಾಯುತ್ತೋ ಏನೋ, ಆ ಥರದ್ದು ಅವರಿಗೆ ರೈತರಿಗೆ ಹೆದರಿಕೆ ಬೇಡ, ಭಯ ಬೇಡ. ಯಾಕೆ ಅಂದರೆ ಇದು ಜಮೀನ್ ಲೆವೆಲ್ಗೆ ಇರ್ತಕ್ಕಂಥ ಪೈಪು, ಮೇಲ್ಗಡೆದು 5 ಅಡಿ ನೀರು ಖಾಲಿ ಆಗುತ್ತೆ ಆಯಿತು ಅಂದರೆ ಇದಕ್ಕೆ ಮತ್ತೆ ಸೆನ್ಸರ್ ಕೂಡಿಸೋ ಅಗತ್ಯ ಇಲ್ಲ, ಕಟ್ ಆಫ್ ಸೆನ್ಸರ್ ಕೂಡಿಸೋ ಅಗತ್ಯ ಇಲ್ಲ. ಮೇಲ್ಗಡೆ 5 ಅಡಿ ನೀರು ಖಾಲಿ ಆಯ್ತಾ, ಆಟೋಮೆಟಿಕ್ ಆಗಿ ನಿಂತು ಬಿಡುತ್ತೆ ತನ್ನಿಂದ ತಾನೇ. ಆದರೆ ಜಮೀನಿಂದ ಕೆಳಗಡೆ ಇರೋದು 5 ಅಡಿ ನೀರು ಏನಿದೆ ಅದು ಮೀನುಗಳಿಗೆ ಯಾವಾಗಲೂ ಇರುತ್ತೆ, ಮೀನುಗಳು ಸೇಫು. ಸೊ ಇದು ಇನ್ನೊಂದು ಲಾಭ. ಸೊ ಹಾಗಾಗಿ ಈ ಒಂದು ವಿವಿಧೋದ್ದೇಶ ಕೊಳಗಳನ್ನು ರೈತರು ನಿರ್ಮಾಣ ಮಾಡಿ ಇದನ್ನು ಲಾಭವನ್ನು ತೆಗೆದುಕೊಳ್ಬೇಕು. ಅಲ್ಲದೆ ಇನ್ನು ಕೊಳ ನಿರ್ಮಾಣ ಆದಮೇಲೆ ಇನ್ನು ಒಂದು ಸಾಕಾಣಿಕೆಗೆ ಸೂಕ್ತವಾದ ಮೀನಿನ ತಳಿಗಳು ಯಾವುವು? ಮೀನುಗಳು ತಳಿಗಳು ಅಂತ ಹೇಳಿದ್ರೆ ಮಾಂಸಾಹಾರಿ ತಳಿನೂ ಇದೆ ಮೀನಿನಲ್ಲಿ, ಸಸ್ಯಾಹಾರಿ ತಳಿನೂ ಇದೆ.
1: ಹಾಗಿದ್ರೆ ಈಗ ಹೊಸದಾಗಿ ಯಾರಾದರೂ ಆರಂಭಿಸಬೇಕು ಅಂತಿದ್ರೆ ಅವರು ಗಮನಿಸಬೇಕಾದಂತಹ ಅಂಶಗಳೇನು?
0: ಹೊಸದಾಗಿ ಪ್ರಾರಂಭ ಮಾಡೋದು ಏನಂತ ಹೇಳಿದ್ರೆ ಯಾವ ತಳಿಗಳನ್ನು ಸಾಕಬೇಕು. ಆಮೇಲೆ ಈಗ ಕೆಲವರು ರೈತರು ಏನು ಮಾಡಿಬಿಡ್ತಾರೆ ಮೇಡಮ್, ಈಗ ಒಂದು ಯೂಟ್ಯೂಬಲ್ಲೆಲ್ಲ ನೋಡಿಬಿಡ್ತಾರೆ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಪದ್ಧತಿಗಳು ಇದೆ. ಈಗ ಉದಾಹರಣೆಗೆ ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ಇದೆ,

0: ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ ಅಂತ ಇದೆ, RAS, ಆಮೇಲೆ ಇಂದು ಅಕ್ವಪೋನಿಕ್ಸ್ ಅಂತ ಇದೆ. ಸೊ ಈ ರೈತರು ಏನು ಮಾಡಿಬಿಡ್ತಾರೆ, ನಾವು ಅದನ್ನು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ, ನಮಗೆ ಅದನ್ನು ಹೇಳ್ಕೊಡಿ ಅಂತ ಹೇಳ್ತಾರೆ. ಆದರೆ ಇದು ತಪ್ಪು. ಯಾಕೆಂದರೆ ಇದುವರೆಗೂ ಮೀನು ಪಾಲನೆ ಮಾಡಿ ಅನುಭವ ಇರಲಾರದ ರೈತರು ಯಾವಾಗಲೂ ಕಡಿಮೆ ಸಾಂದ್ರತೆ ಮೀನು ಪಾಲನೆ ಮಾಡಬೇಕು ಮತ್ತು ಸಸ್ಯಾಹಾರಿ ತಳಿಗಳ ಪಾಲನೆಯನ್ನು ಮಾಡಬೇಕು. ಇದರಿಂದ ರೈತರಿಗೆ ಏನಾಗುತ್ತೆ, ಮೀನು ಪಾಲನೆಯ ಅನುಭವವೂ ಆಗುತ್ತೆ, ಆಮೇಲೆ ಇದು ರಿಸ್ಕ್ ಕಡಿಮೆ, ಆಮೇಲೆ ಅವರಿಗೆ ಲಾಭನೇ ತಂದುಕೊಡುತ್ತೆ. ನಷ್ಟ ಆಗೋ ಒಂದು ಚಾನ್ಸ್ ಇಲ್ಲ, ನಷ್ಟ ಆಗಲಿಕ್ಕೆ ಇಲ್ಲ. ಸೊ ಹಾಗಾಗಿ ಈ ಮೀನು ಸಸ್ಯಾಹಾರಿ ಮೀನು ತಳಿಗಳು ಯಾವುದನ್ನು ಪಾಲನೆ ಮಾಡಬಹುದು ಅಂದರೆ ಕಾಟ್ಲ, ರೋಹು, ಮೃಗಾಲು, ಆಮೇಲೆ ಅಮೂರ್ ಕಾಮನ್ ಕಾರ್ಪು, ಕಾಮನ್ ಕಾರ್ಪು, ಗಿಫ್ಟ್ ತಿಲಾಪಿಯಾ, ಈ ಥರದ ತಳಿಗಳನ್ನು ಇದನ್ನ ಮಿಶ್ರ ತಳಿ ಪಾಲನೆಯನ್ನಾಗಿನೂ ಮಾಡಬಹುದು. ಕಾಟ್ಲಾ ರೋಹು ಜೊತೆಗೆ ಗಿಫ್ಟ್ ತಿಲಾಪಿಯಾ ಪಾಲನೆ ಮಾಡಬಹುದು. ಈ ರೀತಿ ಒಂದು ಮೂರು ತಳಿಗಳ ಪಾಲನೆ, ಮಿಶ್ರ ತಳಿ ಪಾಲನೆಯನ್ನು ಮಾಡಬಹುದು. ಆಮೇಲೆ ಈ ಬಿತ್ತನೆ ಮಾಡಬೇಕಿದ್ರೆ ಎಷ್ಟು ಬಿತ್ತನೆ ಮಾಡಬೇಕು ಅಂದರೆ ಪ್ರತಿ ಕಾಲು ಎಕರೆ ಕೊಳಕ್ಕೆ ರೈತರು 1,500 to 2,000 ಮೀನು ಮರಿಗಳನ್ನು ಬಿತ್ತನೆ ಮಾಡಬಹುದು. ಪ್ರತಿ ಕಾಲು ಎಕರೆಗೆ ಪ್ರತಿ ತಿಂಗಳಿಗೆ ಇದಕ್ಕೆ ಆಹಾರ ಏನು ಕೊಡಬೇಕು, ಆಹಾರ ಏನು ಅಂತಂದರೆ ಪ್ರತಿ ಕಾಲು ಎಕರೆಗೆ ಪ್ರತಿ ತಿಂಗಳು 100 kg ದನದ ಹಸಿ ಸಗಣಿ, ಆಮೇಲೆ 30 kg ಸುಣ್ಣ, 15 kg NPK ರಸಗೊಬ್ಬರ, ಇದನ್ನೆಲ್ಲ ಮಿಶ್ರಣ ಮಾಡಬೇಕು. ಮಾಡಿ ಇದಕ್ಕೆ ಒಂದು 50 liter ನೀರು ಹಾಕಿ ಇದನ್ನ ಒಂದು ಬಗ್ಗಡ ರೀತಿಯಲ್ಲಿ ಮಾಡಿ ಕೊಳದ ನೀರಿಗೆ ಎಲ್ಲ ಸುತ್ತಲೂ ಎಲ್ಲ ಕಡೆಯಲ್ಲೂ ನೀರಿಗೆ ಎರಚಬೇಕು. ಇದರಿಂದ ಎಲ್ಲ ಕಡೆಯೂ ನೀರಿನಲ್ಲಿ ಈ ಒಂದು ಗೊಬ್ಬರದ ಬಗ್ಗಡ ಏನಿದೆ, ಕೆಸರು, ಸ್ಲರಿ, ಇದು ನೀರಿನಲ್ಲಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಒಂದು ವಾರ ಬಿಡಬೇಕು, ಆಮೇಲೆ ಸೂರ್ಯನ ಬೆಳಕು ಬೀಳಬೇಕು. ಇದರಿಂದ ಏನಾಗುತ್ತೆ, ಸೂಕ್ಷ್ಮ ಜೀವಿ ಉತ್ಪನ್ನ ಆಗುತ್ತೆ ಒಂದು ವಾರದಲ್ಲಿ. ಸೂಕ್ಷ್ಮ ಸಸ್ಯ ಜೀವಿ ಅಂದರೆ ಫೈಟೋಪ್ಲಾಂಕ್ಟನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಪ್ರಾಣಿ ಜೀವಿ ಅಂದರೆ ಜೂಪ್ಲಾಂಕ್ಟನ್. ಸೊ ಇವೆರಡು ಉತ್ಪನ್ನ ಆಗುತ್ತೆ. ಇವೆರಡೂ ಕೂಡ ಈ ನಾನು ಹೇಳಿದ ಸಸ್ಯಾಹಾರಿ ತಳಿಗಳು ಏನಿದೆ ಮೇಡಮ್, ಇದಕ್ಕೆ ಒಂದು ಉತ್ತಮವಾದ ಆಹಾರ, ನೈಸರ್ಗಿಕ ಆಹಾರ. ಸೊ ಇವುಗಳು ಇದನ್ನ ಫಿಲ್ಟರ್ ಮಾಡಿ ತಿಂದು ಬೆಳೀತವೆ. ಇದಲ್ದೇನೆ ಮತ್ತೆ ಏನು ಆಹಾರ ಕೊಡಬೇಕು ಇನ್ನೂ ಚೆನ್ನಾಗಿ ಬೆಳೆಯಲಿ, ಮೀನಿನ ಬೆಳೆಯ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿದ್ರೆ, ಇದರ ಜೊತೆಗೆ ನಾವು ಪೂರಕ ಆಹಾರವನ್ನು ಕೂಡ ಕೊಡಬಹುದು. ರೈತ ಬಾಂಧವರು ತಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅದನ್ನು ನೋಡಿಕೊಂಡು ಪೂರಕ ಆಹಾರವಾಗಿ ಕಡಲೆಕಾಯಿ ಹಿಂಡಿ ಅಂತ ಹೇಳ್ತೀವಿ, ಗ್ರೌಂಡ್ ನಟ್ ಆಯಿಲ್ ಕೇಕ್ ಅಂತ, ಆಮೇಲೆ ಇನ್ನೊಂದು ಅಕ್ಕಿ ತೌಡ್ ಅಂತ ಬರುತ್ತೆ, ರೈಸ್ ಬ್ರ್ಯಾನ್, ರೈಸ್ ಪಾಲಿಶ್. ಸೊ ಇದನ್ನು ಸಮ ಪ್ರಮಾಣದಲ್ಲಿ ರೈತ ಬಾಂಧವರು ನೀರಿನಲ್ಲಿ ನೆನೆಸಿ ಒಂದು ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿ ಮರುದಿವಸ ಬೆಳಗ್ಗೆ ಉಂಡೆ ಉಂಡೆ ಮಾಡಿ ಅದನ್ನು ಆಹಾರವಾಗಿ ಕೊಡಬಹುದು. ಇದನ್ನು ಪ್ರತಿ ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿ ದಿವಸನೂ ಕೊಡಬಹುದು, ಇಲ್ಲ ವಾರಕ್ಕೆ 3 ದಿವಸ ಕೊಡಬಹುದು, ಇಲ್ಲ ವಾರಕ್ಕೆ 2 ದಿವಸ ಕೊಡಬಹುದು. ಈ ರೀತಿ ಪೂರಕ ಆಹಾರ ಕೊಡೋದ್ರಿಂದ ಮೀನಿನ ಬೆಳವಣಿಗೆ ಸುಮಾರು 20-25% ಹೆಚ್ಚಿಗೆ ಬೆಳವಣಿಗೆ ಆಗುತ್ತೆ.
1: ಹಾಗಿದ್ರೆ ಈಗ ಮೀನು ಕೃಷಿಯನ್ನು ರೈತರು ಯಾವ ರೀತಿ ಮಾಡಬಹುದು?
0: ಮೀನು ಕೃಷಿಯನ್ನ ಈಗ ರೈತರಿಗೆ ಮಾಡಲಿಕ್ಕೆ ಒಂದು ಏನಂದರೆ ಮೀನುಗಾರಿಕೆ ಇಲಾಖೆಯಿಂದ ಕೂಡ ಕೆಲವೊಂದು ಒಂದು ಹಣಕಾಸಿನ ಸೌಲಭ್ಯಗಳು ಇದೆ ಮೀನುಗಾರಿಕೆ ಇಲಾಖೆಯಿಂದ. ಇದಕ್ಕೆ ನಾವು
1: ಯೋಜನೆಗಳು
0: ಪ್ರತಿ ತಾಲೂಕಿಗೆ ಒಂದು ಮೀನುಗಾರಿಕೆ ಇಲಾಖೆ ಇದೆ ಮೇಡಮ್, ಅಲ್ಲಿ ಸಹಾಯಕ ಮೀನುಗಾರಿಕಾ ನಿರ್ದೇಶಕರು ಅಂತ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಅಂತ. ಸೊ ಇವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆಮೇಲೆ ಇವಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಪದ ಸಹಯೋಜನಾ ಅಂತ ಯೋಜನೆಗಳಿದೆ, ಇದರ ಲಾಭವನ್ನು ರೈತ ಬಾಂಧವರು ಪಡೆದುಕೊಳ್ಬಹುದು. ಇದು ಅಲ್ಲಿ ತಾಲೂಕಿನ ಆಯಾ ತಾಲೂಕಿನ ಮೀನುಗಾರಿಕೆ ಇಲಾಖೆಗೆ ಹೋಗಿ ಅಲ್ಲಿ ಒಂದು ಅರ್ಜಿಯನ್ನು ಕೊಟ್ಟರೆ ತಮಗೆ ಈ ಥರದ್ದು ಒಂದು ಸಬ್ಸಿಡಿ 40-60% ಅಷ್ಟು ಸಬ್ಸಿಡಿ ಇದೆ. ಸೊ ಅದನ್ನು ರೈತ ಬಾಂಧವರು ತಗೋಬಹುದು. ಆಮೇಲೆ ನಿಮಗೆ ಇದರ ಬಗ್ಗೆ ಇದರದ್ದು ಆರ್ಥಿಕತೆ ಹೇಳೋದಂದ್ರೆ, ಈಗ ಈ ಸಸ್ಯಾಹಾರಿ ಮೀನುಗಳಿಗೆ ರೈತ ಬಾಂಧವರಿಗೆ ಸುಮಾರು 100-120 rupees kg ಸಿಗುತ್ತೆ ಮಾರಾಟ, ಅಂದರೆ ಫಾರ್ಮ್ ಗೇಟ್ ಪ್ರೈಸ್ ಅಂತ ಸಿಗುತ್ತೆ. ಕಾಲು ಎಕರೆದಲ್ಲಿ ಮೀನು ಪಾಲನೆ ಮಾಡೋದ್ರಿಂದ ರೈತರಿಗೆ ಪ್ರತಿ ವರ್ಷಕ್ಕೆ 1,00,000 rupees ಆದಾಯ ಬರುತ್ತೆ. ಸೊ ಮೀನಿನ ಎರಡು ಬೆಳೆಯಲ್ಲಿನೇ ಅವರು ಕೊಳ ನಿರ್ಮಾಣಕ್ಕೆ ಮಾಡಿದಂಥ ಖರ್ಚನ್ನು ತೆಗಿಬಹುದು.
1: ಈಗ ಸಾಮಾನ್ಯವಾಗಿ ಒಬ್ಬರು ಹೊಸದಾಗಿ ಆರಂಭಿಸುವಾಗ ತಗಲು ಒಂದು ಖರ್ಚೆಷ್ಟು ಇರಬಹುದು?

0: ಸಾಮಾನ್ಯವಾಗಿ ಇದಕ್ಕೆ ಖರ್ಚು ಏನೆಂದರೆ, ಒಂದು ಕಾಲು ಎಕರೆ ನಾವು ಮೀನಿನ ಕೊಳ ನಾವು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಗುಂಡಿ ನಿರ್ಮಾಣಕ್ಕೆ ಸುಮಾರು 75,000 to 80,000 ರೂಪಾಯಿ ಖರ್ಚು ಬರುತ್ತೆ. ಅಲ್ಲದೇ ನಾವು ಪ್ಲಾಸ್ಟಿಕ್ ಶೀಟ್ ಹಾಕ್ಬೇಕಂದ್ರೆ ಅದನ್ನು ಒಂದು 75,000 to 80,000. ಸೊ ಇದೆಲ್ಲ ಈಗ ಅದು ಗುಂಡಿ ತೆಗೆಸೋದಕ್ಕೆ ಜೆ ಸಿ ಬಿ ಬೇಕು. ಜೆ ಸಿ ಬಿ ಅಲ್ಲಿ ಅವರು ರೇಟ್ ಒಂದು ಗಂಟೆಗೆ ಎಷ್ಟು ಅಂತ ಹೇಳಿ ಅದನ್ನ ಬಾರ್ಗೇನ್ ಮಾಡ್ಬೇಕು ರೈತರು. ಅಲ್ಲದೆ ಪ್ಲಾಸ್ಟಿಕ್ ಶೀಟ್ಗೂ ಕೂಡ ಅದನ್ನು ಬಾರ್ಗೇನಿಂಗ್ ಮಾಡಬಹುದು. ಸುಮಾರು ಕಾಲು ಎಕರೆಗೆ ಏನಿಲ್ಲ ಅಂದ್ರೂ ರೈತ ಬಾಂಧವರಿಗೆ 1.5 to 2 lakh ತನ ಖರ್ಚು ಬರುತ್ತೆ. ಅದಲ್ದೇನೆ ಮೀನು ಮರಿ ಖರೀದಿ, ಮೀನು ಮರಿ ಖರೀದಿಗೆ ಅಂದ್ರೆ 1.5 to 2 inch ಮೀನು ಮರಿಗೆ ಸುಮಾರು 1 rupee ತನಕ ಇದೆ ರೇಟ್. ಮತ್ತೆ ಕೆಲವೊಂದು ತಳಿಗಳ ಮೇಲೆ ಹೋಗುತ್ತೆ, ಮತ್ತೆ ಸೈಜ್ ಮೇಲೆ ಹೋಗುತ್ತೆ. ಸೊ ಸುಮಾರು ಒಂದು ಕಾಲು ಎಕರೆಗೆ ಏನಿಲ್ಲ ಅಂದ್ರೆ ಮತ್ತೆ ಮ್ಯಾನ್ ಪವರು, ಆಳುಗಳು, ಆಮೇಲೆ ಕರೆಂಟು ಇದೆಲ್ಲ ಸೇರಿ ಸುಮಾರು 1.3 lakh ತನಕ ಖರ್ಚು ಬರುತ್ತೆ ಒಂದು ಮೀನಿನ ಬೆಳೆಗೆ. ಒಂದು ಕ್ಯಾಪಿಟಲ್ ಕಾಸ್ಟ್ ಏನಿದೆ ಗುಂಡಿ ನಿರ್ಮಾಣಕ್ಕೆ ಏನಿದೆ, ಅದು ರೈತ ಬಾಂಧವರು 2 meen ಬೆಳೆಯಲ್ಲಿ ತೆಗಿಬಹುದು.
1: ತಾವೀಗ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಒಂದು ವೇಳೆ ಈಗ ನಮ್ಮ ರೈತ ಬಾಂಧವರಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ, ಈಗ ತಮ್ಮನ್ನು ಸಂಪರ್ಕಿಸಬೇಕಿದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆ ಹೇಳಬಹುದಾ?
0: ಖಂಡಿತವಾಗಿ ಮೇಡಮ್, ನನ್ನದು ವಾಟ್ಸಪ್ ದೂರವಾಣಿ ಸಂಖ್ಯೆ 7829708591 7829708591.
1: ಸರಿ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೇ, ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ ಎಂಬ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರ ಜೊತೆ ಬಹಳಷ್ಟು ಮಾಹಿತಿಗಳನ್ನು ತಾವು ಹಂಚಿಕೊಂಡ್ರಿ. ತಮಗೆ ಈ ಕಾರ್ಯಕ್ರಮಕ್ಕೆ ಬಂದುದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ರೈತ ಮಿತ್ರರೇ, ಇದುವರೆಗೆ ಡಾಕ್ಟರ್ ರವೀಂದ್ರಗೌಡ ಪಾಟೀಲ ಸಹ ಪ್ರಾಧ್ಯಾಪಕರು, ಜಲಕೃಷಿ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಕ್ಕೂರು ಮಂಗಳೂರು, ಇವರು ನಮ್ಮ ಜೊತೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು.
2: ಇದುವರೆಗೆ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರಮಾನ, ಈ ವಿಷಯದ ಕುರಿತು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಸಹ ಪ್ರಾಧ್ಯಾಪಕರು, ಜಲಕೃಷಿ ವಿಭಾಗ, ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಈಗ ಕೃಷಿ ಮಾಹಿತಿ ಕೇಳೋಣ.
3: ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಬೆಳೆಯುವ ಹಣ್ಣುಗಳಲ್ಲಿ ಹಲಸು ಕೂಡ ಒಂದು. ವೈಜ್ಞಾನಿಕವಾಗಿ ಇದನ್ನು ಆರ್ಟೋಕಾರ್ಪಸ್ ಹೆಟಿರೋಫಿಲಸ್ ಎಂದು ಕರೆಯುತ್ತಾರೆ. ಭಾರತದ ಪಶ್ಚಿಮಘಟ್ಟದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಇದನ್ನು ಹಲಸಿನ ತವರೂರು ಎಂದು ಕರೆಯುತ್ತಾರೆ. ಈ ಬೆಳೆಯನ್ನು ಮಲೇಷ್ಯಾ, ಬಾಂಗ್ಲಾ, ವಿಯೆಟ್ನಾಂ, ಮ್ಯಾನ್ಮಾರ್, ಬ್ರೆಜಿಲ್ ಹಾಗೆ ಆಫ್ರಿಕಾದ ದೇಶಗಳಲ್ಲಿ ಕೂಡ ಬೆಳೆಸುತ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಅಸ್ಸಾಂ, ಬಿಹಾರ್ ಇತ್ಯಾದಿ ರಾಜ್ಯಗಳಲ್ಲಿ ಭಾರತದಲ್ಲಿ ಹಲಸನ್ನು ಬೆಳೆಯಲಾಗ್ತದೆ. ಈ ಬೆಳೆಯನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಹೆಚ್ಚಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಕಾಣಬಹುದು. ತೆಂಗು, ಅಡಿಕೆ ಮುಂತಾದ ತೋಟದ ಬದುಗಳ ಮೇಲೆ, ರಸ್ತೆಯ ಪಕ್ಕದಲ್ಲಿ ಕೂಡ ಇದನ್ನು ಬೆಳೆಸಲಾಗ್ತದೆ. ಹಣ್ಣುಗಳಲ್ಲಿ ಹಲಸು ಗಾತ್ರದಲ್ಲಿ ಅತಿ ದೊಡ್ಡ ಹಣ್ಣಾಗಿದ್ದು, ಇದನ್ನು ತಾಜಾ ಹಣ್ಣಾಗಿ, ತರಕಾರಿಯಾಗಿ ಅಥವಾ ಇತರ ಖಾದ್ಯ ಪದಾರ್ಥಗಳಲ್ಲಿ ಬಳಸಬಹುದು. ಹಲಸಿನ ಹಣ್ಣು ಮಾತ್ರವಲ್ಲದೆ ಎಲೆ, ಕಾಂಡ ಇತ್ಯಾದಿ ಭಾಗಗಳನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಿಸಬಹುದಾಗಿದ್ದು, ಇದನ್ನು ನಾವು ನವಕಲ್ಪವೃಕ್ಷ ಎಂದು ಕರೆಯಬಹುದು. ಹಲಸು ಒಂದು ಬಹು ಉಪಯೋಗಿ ಮರ. ತಾಜಾ ಹಣ್ಣು ತರಕಾರಿಯಾಗಿ ಉಪಯೋಗಿಸಲಾಗುತ್ತದೆ. ಬಲಿತ ಹಣ್ಣಿನ ತೊಳೆಗಳಿಂದ ಚಿಪ್ಸ್, ಹಪ್ಪಳಗಳನ್ನು ಮಾಡಬಹುದು. ಜೊತೆಗೆ ಜ್ಯಾಮ್, ಕ್ಯಾಂಡಿ, ಹಲ್ವಾ, ಐಸ್ ಕ್ರೀಮ್, ಚಾಕೊಲೇಟ್ ಇವುಗಳನ್ನು ಕೂಡ ತಯಾರಿಸುವಂಥ ಒಂದು ಕ್ರಮ ಇದೆ. ಪ್ರತಿ 100 gram ಹಲಸಿನ ಹಣ್ಣಿನಲ್ಲಿ 1.2 to 1.9 gram ಪ್ರೋಟೀನ್, 16 to 25 gram ಪಿಷ್ಟ, 20.6 gram ಸಕ್ಕರೆ, 20-37 mg ಕ್ಯಾಲ್ಸಿಯಂ, 27 mg ಮೆಗ್ನೀಷಿಯಂ, 28-41 mg ರಂಜಕ, ಹಾಗೆ 191-407 mg ಪೊಟ್ಯಾಸಿಯಂ ಮುಂತಾದವುಗಳು ಇವೆ. ಜೊತೆಗೆ ವಿಟಮಿನ್ ಎ ಅನ್ನಾಂಗ ಕೂಡ ಇದರಲ್ಲಿ ಇದೆ. ಹಲಸು ಅನ್ಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟುವುದರಿಂದ ಹಾಗೂ ಹಲಸಿನ ಮರಗಳು ಬೀಜದಿಂದ ಅಭಿವೃದ್ಧಿಗೊಂಡ ಕಾರಣ ಹಲಸಿನಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು. ಸಾಮಾನ್ಯವಾಗಿ ಹಲಸಿನ ಹಣ್ಣು 2-50 kg ವರೆಗೂ ಕೂಡ ತೂಗುತ್ತದೆ. ಹಣ್ಣುಗಳ ಗಾತ್ರ, ಆಕಾರ, ಗುಣಮಟ್ಟ, ರುಚಿ, ವಾಸನೆಗಳಲ್ಲಿ ವ್ಯತ್ಯಾಸವಿರುತ್ತದೆ. ಚಂದ್ರಹಲಸು ಹಣ್ಣು ಸಾಧಾರಣ ದೊಡ್ಡ ಗಾತ್ರವಿರುತ್ತದೆ. ಇದರಲ್ಲಿ ತೊಳೆಗಳು ಗಡುಸಾಗಿ ಕೆಂಪಾಗಿ ರುಚಿಯಾಗಿರುತ್ತವೆ. ರುದ್ರಾಕ್ಷಿ,

0: ಹಲಸು ಹಣ್ಣುಗಳಲ್ಲಿ ಅತಿ ಚಿಕ್ಕದಾಗಿ ಗುಂಡಾಗಿರುತ್ತದೆ, ತೊಳೆಗಳ ಸಂಖ್ಯೆ ಹೆಚ್ಚು. ಅದೇ ರೀತಿ ಬೀಜ ಸಹ ಚೆನ್ನಾಗಿ ಇರುತ್ತದೆ, ತೊಳೆಗಳು ರಸವತ್ತಾಗಿದ್ದು ಸಾಧಾರಣ ಸಿಹಿಯಾಗಿ ಇರುತ್ತದೆ. ಸಿಂಗಾಪುರ ಹಲಸು, ಇದನ್ನು ಸಿಲೋನ್ ಜ್ಯಾಕ್ ಎಂದು ಕರೆಯುತ್ತಾರೆ. ಉತ್ತಮ ಗುಣಮಟ್ಟದಿಂದ ಕೂಡಿದ ತಳಿ ಇದಾಗಿದ್ದು ಗಾತ್ರದಲ್ಲಿ ಸಾಧಾರಣವಾಗಿ ದೊಡ್ಡದಾಗಿದ್ದು ಗಿಡಗಳನ್ನು ನೆಟ್ಟ 2-2.5 ವರ್ಷಗಳಲ್ಲೇ ಇದು ಫಸಲನ್ನು ಕೊಡುತ್ತದೆ. ತಿನ್ನಲು ಗರಿಗರಿಯಾದಂತಹ ತೊಳೆಗಳು, ರುಚಿಯಾಗಿ ಬಿಡಿ ಹಣ್ಣಿನಲ್ಲಿ 80-85 ಬೀಜಗಳನ್ನು ಹೊಂದಿರುತ್ತವೆ. ಲಾಲ್ಬಾಗ್ ಮಧುರ ಎಂಬ ಮಧ್ಯಮ ಗಾತ್ರದ ಹಳದಿ ರುಚಿಕರ ಆಕರ್ಷಕ ಬಣ್ಣದ ಹಲಸು, ಇದರಲ್ಲಿ ಅಂಟಿನ ಅಂಶ ಕಡಿಮೆ ಇರುತ್ತದೆ. ಸ್ವರ್ಣ ಹಲಸು, ಇದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿದ ಹಲಸಾಗಿದ್ದು 6-8 ಕೆಜಿ ತೂಗುವ ಹಣ್ಣುಗಳನ್ನು ಕೊಡುತ್ತದೆ. ತೊಳೆಗಳು ಹಳದಿ ಬಣ್ಣದಿಂದ ಕೂಡಿರುತ್ತವೆ. ಬೀಜದಿಂದ ಹಲಸನ್ನು ಸಾಮಾನ್ಯವಾಗಿ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ, ಆದರೆ ಇವು ತಾಯಿ ಗಿಡದ ಗುಣಲಕ್ಷಣಗಳನ್ನು ಹೊಂದಿರುವುದು ಕಡಿಮೆ. ಆದ್ದರಿಂದ ಕಣ್ಣು ಕಸಿ ಮತ್ತು ಮೃದುಕಾಂಡ ಕಸಿ ವಿಧಾನವನ್ನು ಇದರಲ್ಲಿ ಅನುಸರಿಸಲಾಗುತ್ತದೆ. ಎಲ್ಲ ವಿಧದ ಮಣ್ಣಿನಲ್ಲಿ ಕೂಡ ಇದು ಬೆಳೆಯುತ್ತದೆ, ಆದರೆ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಅತಿ ಸೂಕ್ತ. ಭೂಮಿಯೊಳಗಿನ ನೀರಿನ ಮಟ್ಟ ಅತಿ ಕಡಿಮೆ ಇರುವ ಪ್ರದೇಶ ಇದಕ್ಕೆ ಯೋಗ್ಯವಲ್ಲ. ಹಲಸನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಸಬಹುದು, ಆದರೆ ನೀರು ಬಸಿದು ಹೋಗುವ ವಾತಾವರಣ ಇರಬೇಕು. ಬೆಳೆಯುವ ಸಾಮರ್ಥ್ಯ ಹೊಂದಿದಂತಹ ಹಲಸು ತೇವಾಂಶವುಳ್ಳ ಉಷ್ಣವಲಯದಲ್ಲಿ 100 ಫೀಟ್ ಎತ್ತರದವರೆಗೂ ಕೂಡ ಬೆಳೆಯುತ್ತದೆ. ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಇದರಲ್ಲಿ ಜೂನ್ನಿಂದ ಜುಲೈ ತಿಂಗಳು ನಾಟಿಗೆ ಸೂಕ್ತ. ಹೆಚ್ಚು ಮಳೆ ಬೀಳುವ ಪ್ರದೇಶವಾದರೆ ಏಪ್ರಿಲ್ ತಿಂಗಳಲ್ಲೇ ನಾಟಿ ಮಾಡಬಹುದು. ಚೆನ್ನಾಗಿ ಭೂಮಿಯನ್ನು ಉಳುಮೆ ಮಾಡಿ ನಂತರ 1 ಘನಮೀಟರ್ ಅಗಲದ ಗುಣಿಯನ್ನು ಶಿಫಾರಸು ಮಾಡಿದ, ಅಂದರೆ 10×10 ಮೀಟರ್ ಅಂತರದಲ್ಲಿ ತೆಗೆಯಬೇಕು. ನಂತರ ಸಮ ಪ್ರಮಾಣದ ಮೇಲ್ಮಣ್ಣು ಕೊಟ್ಟಿಗೆ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಇದನ್ನು ತುಂಬಬೇಕು. ಕಸಿ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ನಾಟಿ ಮಾಡಿ ಕೋಲಿನ ಆಸರೆಯನ್ನು ಒದಗಿಸಬೇಕು. ಹಲಸಿನ ಮರ ಸಾಮಾನ್ಯವಾಗಿ 100-120 ವರ್ಷಗಳವರೆಗೂ ಕೂಡ ಜೀವಿಸುತ್ತದೆ, ಆದರೆ ಹಣ್ಣಿನ ಇಳುವರಿ ಮರ ಮುಪ್ಪಾದಂತೆ ಕ್ಷೀಣಿಸುತ್ತದೆ. ಕಸಿ ಗಿಡಗಳು ನಾಟಿ ಮಾಡಿದ 4 ವರ್ಷಗಳಲ್ಲಿ ಒಳ್ಳೆಯ ರೀತಿಯ ಹಣ್ಣುಗಳನ್ನು ಕೊಡಲು ಆರಂಭಿಸುತ್ತವೆ. ಪ್ರತಿ ವರ್ಷಕ್ಕೆ ಪ್ರತಿ ಗಿಡ ಸುಮಾರು 50-250 ಹಣ್ಣುಗಳನ್ನು ಕೊಡುತ್ತದೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
2: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ.
4: ಇದು ಯಾರ ನಂಬರ್? ಅಣ್ಣ,
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತಿರುವವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಸರಣಿ.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿಬಿದ್ರು.
5: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಅಮ್ಮ ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗಿ ಬರ್ತೀನಿ.
1: ಅಯ್ಯೋ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯ? ಬೇಡ ಕಣೋ, ಹೋಗ್ಬೇಡ.
0: ಇಲ್ಲಮ್ಮ ಈಗ್ಲೇ ಬಂದೆ.
1: ಬೇಡವೋ, ನನ್ ಮಾತ್ ಕೇಳೋ.
0: ಈಗ್ಲೇ ಬಂದೆ.
2: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವ

ಅವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ

0: ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047 ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ

0: ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ಧಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ಧ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ಧ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
2: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 200

0: 50ಕ್ಕೂ ಹೆಚ್ಚು ಭರವಸೆಗಳನ್ನ ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ.
1: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಡಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈಕಮಿಷನರ್ ಕ್ರೀ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀ ಸ್ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕ.

0: ಕೆನಡಾ ದೇಶದ ಹೈಕಮಿಷನರ್ ಕ್ರೀಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40 ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನು ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನು ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 10 ಏನಾಗಿತ್ತು ಅವತ್ತಲೇ ಇದನ್ನು ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನು ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ, ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾ

0: ಭಗವಂತರಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಪೋಸ್ಟ್ಪೋನ್ ಮಾಡಿದ್ವಿ.
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. May 29-31 ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇಲ್ಲಿ NMP ಅವರು 3ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
1: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ.

0: ಚಿತ್ರ ಸಮಾಚಾರ ದರ್ಶನ.
1: ದಿಸ್ ಇಸ್ ಆಕಾಶವಾಣಿ ಮಂಗಳೂರು ಯುವ ವಾಣಿ.

0: ಟೇಕ್ ಕೇರ್, ಬಾಯ್ ಬಾಯ್.
1: ಆಕಾಶವಾಣಿ ಮಂಗಳೂರು. ಚಾವಡಿಕಟ್ಟೆ ವಾರದ ಪಟ್ಟಾಂಗ.
2: ಓ ಇನಿದಾನೆ ರಡ್ಡು ಜನಲ್ಲ ಒಟ್ಟಿಗೆ ಬರ್ತನೆಗೆ ಸತೀಶ್ ಅಣ್ಣಲ್ಲ ವಿಶ್ವ ಅಣ್ಣಲ್ಲ ದಾದ ಕತೆ
3: ಅಂಚ ಬಕ ಹೆಂಚೋಲ್ಲಾರ ಕುಸುಮ ಅಕ್ಕ ಇನ್ನು ಒಟ್ಟಿಗೆ ಹತ್ತನೇ ಗಾಯಿಜ
2: ಹತ್ತು ಸತೀಶ್ ಅಣ್ಣ. ಸತೀಶ್ ಅಣ್ಣ ಅಂಡ ಬರ್ಪೇರು ಈ ಸತೀಶ್ ಅಣ್ಣ ಇರೇಗ ಆರು ಒಲ್ಪತಿ ಕೇರಿ
4: ಯಾನ್ ಬನ್ನಾಗ ಅರ್ನ ಫೋನ್ ಬತ್ತನ್ರಿ ಓಲ್ಲಾರಿಂದ ಕೇಂಡೇರಿ ಯಾನ್ ಪಂಡೈತೆ ಕುಸುಮ ಅಕ್ಕ ಅಂಜಿ ಪಾತಿರ್ದು ಬರ್ಕಂದ್ ಪೋಂದುಲ್ಲ ಅಂದ್ ಅಪ್ಪನ ಉಂತುಲ ಯಾನ್ಲ ಮುಲ್ಪನ ಇಲ್ಲೇ ಬರ್ಪೆ ಅಂದ್ ರಪ್ಪ ಬತ್ತಿರ್ತುಲೆ
3: ಅಂಚ ಇರನ ಕರ್ಣವರ ತೂತು ಚತ್ತ ದೊಡ್ಡವೇನೆ
4: ಅತ್ತ ಕರಿನವರ ತೂ ಅಂದ್ರ ಬಿಸ್ನೆಸ್ ಅಂತ ಲಾಸ್ ಇತ್ತುನಿಗೆ ತೂಯಿನ ಅಪ್ಪಗ ಅಂತ ಅಡ್ಡೆ ಪೋಲ್ಸ್ ಉಡಿಪುಂಡಿಗೆ ಅಂಚ
2: ಅತ್ತು ಸತೀಶ್ ಅಣ್ಣ ಕರಿವರ ದಾಯ ಬತ್ತಿರಂದ ಅರೆನ ಕೆಣಿ ಎಂಕ ಗೊತ್ತುಂಡು
4: ದಾನೆ
2: ಎನ್ನ ಅಕ್ಕ ಬಾಂಬೆಗೆ ಪೋತಲ ಇಜ್ಜಲ್ ಅಂದರೆ ಕನ್ಫರ್ಮ್ ಇತ್ತಜ್ಜಿ ಇತ್ತಲ್ಡ ಸರಿ ಕೊರ್ಪಲು ಪೆಟ್ಟು ಮೇರು ದೇವಸ್ಥಾನ ಪೋಯಿ ಬಂದು ಬುಡ್ದು ಪೋಯಿನ ಐಕ್ ಬೋಡದು ಬೊಕ್ಕ ಅರೇಗ ಗೊತ್ತಾಯಿ ಬೊಕ್ಕ ಎನ್ನ ಅಕ್ಕನ ವಾಟ್ಸಪ್ ಸ್ಟೇಟಸ್ ತೂದು ಆಲ್ ಬಾಂಬೆ ಎತ್ತದಲ್ಲೊಂದು ಗೊತ್ತಾಯಿ ಬೊಕ್ಕ ಇನ್ನಿ ಮೂಡಿನ ತುಲೆಗೆ
4: ಅಪಗಂಡ ಪ್ರತಿಯೊರಿ ನರಮನೆಗ್ಲ ಒಂಜ ತೊಂಜಿ ಪೋಡಿಗೆ ಎಪ್ಪುಂಡಿ
3: ಪೋಡಿಗೆ ಜಗತ್ತುಂಡ
2: ಅತ್ ಆಂಡಲ ಈ ವಿಶ್ವಣ್ಣಗಲ ಮಾಮಣ್ಣಗಲ ಕಾಲ ಕುಡ್ದು ಬರ್ಪುಜಿ ಸತೀಶ್ ಅಣ್ಣ ದಾದನ ವಿಶ್ವಣ್ಣಡಕ್ಕೆ ಏನೋಡು ಮುರಾಣ ಹಿಡ್ದಿಂಚಿ ಕಾತೊಂದಿತ್ತೇರು ಇನ್ನಿ ಕುಲ್ಲು ಕುಲ್ಲುದು ಆರೆಗೆ ಒಂಚೂರು ಮೇಯ್ ಕಾಯುಂಡು ಜ್ವರ ಬತ್ತಿ ಲೆಕ್ಕ ಉಂಡು
3: ಜ್ವರ ಅರಗಿಂಚಿನ ಮರ ಎಂಕೆ ಬರೋದು
2: ಐಕ್ ಆರೇನ್ ಬೊಡ್ಚಿ ಇರಿನಿ ಕುಲ್ಲೊಡ್ಚಿ ಸತೀಶ್ ಅಣ್ಣ ಬತ್ತೆರಡ ಯಾನ್ ಪಾತೆರುವೆ ಒಕ ವಿಶ್ವಣ್ಣ ಬತ್ತೆರಡ ಪನ್ಪೆ ಬಂತೆ
3: ಹೆಚ್ಚಿನ ವಿಷಯ ಹೆಚ್ಚಿನ
2: ಅಂಡ ಆರೇನ್ ಇತ್ತೆ ಲಕ್ಕ ಉಜ್ಜಿ ದಯವಡ ಮಾತ್ರ ಕೊರ್ದು ಜಪ್ಡಾಯಿ
3: ಅಂಚ
2: ಅದು ಬೊಡ್ಚಿ ಯಾರು ಜಪ್ಪಡು ಅಂತೆ ಬರ್ತು
3: ಫೋನ್ ಆಗ ತೂದು ಬೋಕ
4: ಆರ್ದಾನೆಗೆ ವಿಶ್ವಣ್ಣನ ಬಾರಿ ನೆನಪು ಮಲ್ತೊಂತೀನಿ
2: ಅವು ವಿಷಯ ಉಂಡು ಸತೀಶ್ ಅಣ್ಣ ಅವು ದಾದನ ಮೊಬೈಲ್ ಪುರ ಆರೇನ ಎಡ್ಡೆ ಮುಂಚಿ ತಾರಾಯಿ ಪುರ ಮಾರೋಲಿಂದ ಪುರ ಕೆಬಿ ಕೂತು ಪೋತೇರಿ ವಿಶ್ವಣ್ಣ ಅಂಚ ಕೆವಿ ಗೊತ್ತಾತನ ಮಾಮಣ್ಣ ನಾವು ಎಂಚ ಮೊಬೈಲ್ ಮಾರು ಎಂಚ ಅಂದ ಅದೇ ವಿಷಯ
4: ಕಾಲ್
3: ಕಿಲತ್ತ ಐವತ್ ಗ್ರಾಮದ ನೂರು ಗ್ರಾಮದ ಪಾಕೆಟ್ ಮಾಲ್ಪನೆ ಅತ್ತ ಕಿಲತ್ತ ಪಾಕೆಟ್ ಮಾಲ್ಪನೆ ಜನಕ್ಕೂ ಆರೊಂಜ ಅಂಗಡಿ ಓಪನ್ ಮಾಡ್ಬೋದು ಅಂಜಿ ಪಾಪದ ಕೊಂಚ ಐವತ್ ರೂಪಾಯಿ ಕೊರ್ದು
4: ಅತಿ ವಿಶ್ವಣ್ಣ ಐಕದಲ್ಲ ಐಕ್ ಸ್ಟಿಕ್ಕರ್ ಪ್ರಂಟರ್ ಉಂಡ ಅದನ್ನ ಲೈಕ್ ಲೈಸೆನ್ಸ್ ಉಂಡ ಅದನ್ನ
3: ಆಸೆ ಇತ್ತಂದನ ಅಂಟಾವಲಿ ಇಜ್ಜಿಂದನ ಬರ್ಚಿ
2: ಆಂಡಲ ಒಂಜಿ ಸ್ಟಿಕ್ಕರ್ ಅಂಟಾವನೆ ಡೈಜಿನ ಬೇತೆ ಆಂಡಲ ಅಕ್ಲಿನ ಪುದರನ್ ಮಾರಂಡಲ ಬಂಗ ಅತಿ ಸತೀಶ ಅಣ್ಣ
3: ಉಲಂದದೆ ಬಕ ಐಟ ಒಂಜಿ ಎಂಚಿನಪ್ಪ ಈ ಆರೋಗ್ಯದ ಇಲಾಖೆದ ನಂಬರ್ ಲ ಬೋರ್ಡ್ ಐಟು ಅವು ಮತ ಬೋರ್ಡ್ ಬಕ ಉದ್ಯಮ ಆಧಾರದ ಮತ ಬೋರ್ಡ್ ಬಕ ಲೈಸೆನ್ಸ್ ದ ಬೋರ್ಡ್ ಅಕ್ಕ ಗ್ರಾಮ ಗ್ರಾಮೀಣ ನೆಟ್ ಮಲ್ಪೇರ್ ನಿಂತ ಗ್ರಾಮ ಪಂಚಾಯತ್ ಮಹಾನಗರ ಪಾಲಿಕೆ ಅಂಡಾಡ ಮಲ್ಪೇರ್ ಮಹಾನಗರ ಪಾಲಿಕೆ
2: ಇತ್ತೆ ಇರು ಪನ್ನೆದಾದೆ ಮಾಮಣ್ಣಡ ಕೆವಿ ದಿಂಜಾಯ್ನೆದಾದ ಮೊಬೈಲ್ ಮಾರೋಲಿಂದ ಮಾತ್ರ ಈತು ಪೂರ ಸಂಗತಿ ಬಂತು ಜರ
3: ಸಂಗತಿ
4: ಪೂರಲ್ಲ ಪಾಪದಕ್ಕೆ ಮಲ್ತು ಕೊರಪೇರು ಕೊರೋಡು
2: ಕೊರೋಡು ಇತ್ತೆ ಈತು ಪೂರ ಆವಡ ಒಂದು ಅಂಡ ಏನಾಡ್ದು ಆ ಒಂದು ತಿರ್ಗ್ಯಾರ
3: ಇಜ್ಜಪ್ಪ ಇರ್ ತಿರ್ಗೋಡ್ ನೆಜ್ಜಿ ಐಟಿ ಅಪ್ಲೈ ಮಲ್ಪ್ಲೈತಾ
4: ಅವ್ರ ಇವ್ರು ಮಂತ್ ಕೊರ್ಪಾರ ಪಂಡತ್ತೆ ಪಾಪದಕ್ಕೆ ಮಂತ್ ಕೊರ್ಪೇರು ಇರ್ ಮಂಡೆ ಚದೇತ ನೋಡ್ಚಿ
3: ಅಂಚ ಐಕ್ ಪಕ್ಕ ಬೋರ್ಡ್ ಇತ್ತ ಫಂಡ್ ವ್ಯವಸ್ಥೆ ಆಪುಡು
4: ಅವತ್ತೆ ಎನ್ಕ್ಲ ಮುದಲಿಗೆ ಬರ್ಪು ನಾನು ಅತ್ತ ಐಕುಪುರ ದಾದ ಫಂಡ್ ಬೋರ್ಡ್ ಕುಸುಮಕ್ಕ
2: ಅವು ಇಂಚಿಡ್ದಲ್ಲ ಅಂಚಿಡ್ದಲ್ಲ ಒಯ್ಪುನ ವೈವಾಟ್ ಸತೀಶ್ ಅಣ್ಣ ಇಂಚಿ ನಮ್ಮಡಲ ಬಂದ್ಪುನೆ ಫಂಡ್ ಬೋರ್ಡ್ ಒಂದು ಅಂಚಿಗ್ಲ ಬೋದು ಬಂದ್ಪುನೆ
3: ಅಂದಮ್ಮ ಬದುಕೊಚ್ಚಿ
4: ಐ ಕೊಂಜ ಬೇಲೆ ಮನ್ಬೇಕು ಫಂಡ್ ಬೋರ್ಡ್ ಅಣ್ಣ ಮಾಮಣ್ಣಗೆ ಯಾನೇ ನೇರ ಅದು ಕೊರಪೆ
2: ಆಂಡ ಬೊಕ್ಕೊಂಜ್ ಸಂಗತಿ ಸತೀಶ್ ಅಣ್ಣ ಇತ್ತೆ ಮಾಮಣ್ಣಗೆ ಬಾರಿ ತರಬೇಚ ಶುರು ಆತಂಡ ಅರೆನ ಜಾಗದ ರೆಕಾರ್ಡ್ ಪೂರ ಪತ್ತೊಂದು ಕುಲ್ಲೊಂದು ಅವೇನೇ ತೂ ಒಂದು ಕುಲ್ಲುನೆ ವಿಷಯದಾದ ಪಂಡ ಅರೆನ ಏರ ದೋಸ್ತಿ ಮೈಸೂರು ದಂಚಿ ಉಲ್ಲೇರು ಅಡೆ ಪೋದು ಪುನಗ ಪಂತೇರಿಗೆ ಅಲ್ಪ ಇತ್ತೆ ನನ್ನ ಪೂರ ಆನ್ಲೈನ್ ಡಾಪುಂಡು ಜಾಗದ ರೆಕಾರ್ಡ್ ಪೂರ ಕೈಟ್ ದಾಲ ಕಾಕಜ್ಜಿ ದೀವನ್ ಲೆಕ್ಕ ಇಜ್ಜಿಂದ್ ಮೆರೆಗೊಂಜಿ ದಾದನ ಬೇಜಾರ ಅಯ್ಯೋ ಯಾನ ರೆಕಾರ್ಡ್ ಪುರ ನನ್ನ ಕೈ ಟಿಪ್ಪು ಜತ್ತ ಬತ್ತುಂಡ ಅಂದ್ ಅಂಚತ್ತು ಅವೊಂಜಿ ಜಾಗದ ರೆಕಾರ್ಡ್ ಏನಡ ಉಂಡು ಜಾಗ ಎನ್ನ ಪುದಾರ್ದ ಒಂದೊಂಜಿ ಪನೋಲ್ ಇತ್ತಂಡೇ
3: ಪಿಡಿಎಫ್ ಡೌನ್ಲೋಡ್ ಜೆರಾಕ್ಸ್
2: ಅವು ಕೈಟ್ ಬರೇನ ತೆಡ್ಡೆ ಇಪ್ಪುಂಡ ಇರು ಪರತ್ ಆಸ್ತಿದ ಕಾಕಜ್ ಪುರ ತೂಲೆಗೆ ಎಂಚ ಇಪ್ಪುಂಡು ಅತ್ತೇ
3: ಸತೀಶ್ ಕೊರ್ನಾಗ ಅಯ್ಯನೊಂಜಿ ಜೆರಾಕ್ಸ್ ಮಾಲ್ ತೆತ್ತಿವಾಡ ಮಾರಿ ಅದು ಮುಂದೆ ಇಂಚೆ ಇತ್ತಿರಂಗ್ಲ ತುಂಬುದ ಕಾಲಡ ಇಂಚ ಮಾತಿತ್ತು ತೋಪಾರ ಅದನ್ನ ಪುಲ್ಯ ಇತರ ಪುಲ್ಲಿನ ಕಾಲವನ್ನ ಪುಲ್ಲಿ ತುನಾಗ ಓದೇವ್ರ ಅಜ್ಜರ ಕಾಲಡ ಇಂಚೆ ಇತ್ತು.

0: ಬ್ಯಾಂಕ್ ನಾಗ ಅಲ್ಲ ಇಂಚಾಂಡ ಪನ್ಪುಜಾರ್ ಇತ್ತ ಕುಡ್ಲದ ಪೂರ ಕಂಡ ಇತ್ತು ನೈಟ್ ಇಂಚಿಟ ಗುಡ್ಡೆ ಇತ್ತು ನಿಗೆ ಇತ್ತೆ ಪೂರ ತುನಾಕ ಮರ ಮಟ್ಟ ಬಿಲ್ಡಿಂಗ್ ಪೂರ ತೋಜ್ಜ
1: ಆಂಡ ಎಂಕೆ ಎಂದನೆ ಅವತ್ ಸತೀಶ್ ಅಣ್ಣ ಇತ್ತೆ ತುಲೆ ಮಾತಲ ಇಂಚ ಆದ ಒಂಜಿ ಓಟಿಪಿ ಬರೆಯರ ಕಡೆ ಸುಂಡ ನಮಕ್ ಏತು ಬಂಗ ಆಪುಂಡು ನನ ಈ ಪರಬ ಪ್ರಾಯದಕಲು ಪೂರ ಇತ್ತೆ ರಿಜಿಸ್ಟರ್ ಆಫೀಸ್ ಪೂರ ಪೋಂಡ ಅಲ್ಪ ಇಂಚ ಓಟಿಪಿ ಪೂರ ಬರೋಡುಂದು ಪಂಡ ಅಕ್ಲೇ ಗೊತ್ತಾವ ಪಂದ್ಲೆಗೆ
2: ಒಂದು ಆಂಡ ದಾದ ಗೊತ್ತುಂಡೆ ಕುಸುಮಕ್ಕ ಅಂದು ಬದಲಾವಣೆ ಆಪುನನೆ ಒಂಜತ್ತೊಂಜಿ ದಿನ ಆಪುನನೆ ಇನಿ ಆಂಡ ಎಲ್ಲ ಇಕ ನಮ್ಮ ಒಗ್ಗೊಂದು ಪೋಪ ಇತ್ತೆ ಏತೋ ಬದಲಾವಣೆ ಎಲ್ಲ ಆತನ್ ಇತ್ತೆ ಮೊಬೈಲ್ ಪೂರ ತುಂಬು ನಮ್ಮ ಇತ್ತೆ ತುಲೆ ಮಾಮಣ್ಣನೆ ಮೊಬೈಲ್ ಗಳಸುವೇರಿ ಅರೆಗು ದುಂಬವು ಆಗೊಂದಿತ್ತಂಡ ಇಜ್ಜತ್ತೆ ಇತ್ತೆ ಆಪುಂಡ ಅಂಚೆ ನನ್ನ ದುಂಬುಗ ಪೋನ ಗಂಧಕ್ಕೆ ಪೂರ ಒಂಜೊಂಜಿ ಪರಿಹಾರ ತಿಕ್ಕೊಂದು ಪೋಪುಂಡಪ್ಪ
0: ಅಂಚ ಓ ಮುರಾಣಿ ಅಂಜಿ ನಮಕ್ ಬಾರಿ ಮಲ್ಲಂಜಿ ಸಮಸ್ಯೆ ಉಂಟಾಣ ಅಂಚಿನ ಗ್ಯಾಸ್ ಸಮಸ್ಯೆ ಉಂಟಾಣ ಐಕು ದುಂಬು ನಮ್ಮ ನೆಟ್ ಕನಕ ಪೋತಾದ ಮಲ್ತಜ್ಜಿಯರ ನಮ್ಮ ಇಲ್ಲಿ ಎಂಚ ಮಲ್ತ
1: ಐಟ್ ಒಂಜಿ ಸಂಗತಿ ಉಂಡು ಅಣ್ಣ ದುಂಬು ದಕ್ಕಲು ಕನಕಡು ಅಟಿಲ್ ಮಲ್ತೊಂದಿತ್ತಿರಂದು ಇರು ಪನ್ಪರು ಇತ್ತೆ ಅಟಿಲ್ ಕನಕಡು ಅಟಿಲ್ ಮಲ್ತದ ದಿಕ್ಕೆಲ್ಲ ಇಪ್ಪುನಂಚಿನ ಪರಿಸ್ಥಿತಿ ಒಲ್ಪಾಂಡಲು ಉಂಡ ಪೇಂಟೆಡ್ ಅಲ್ಲಿಡಾಂಡಲ್ಲ ಸುಧಾರ್ಪೋಲಿ ಅತ್ತೆ
0: ಆಂಡ ಸಂಗತಿ ಕೆಲವೊಂದು ಕೆಲವೊಂದು ಸರ್ತಿ ಕೆಲವರು ಹೊರ್ಗೋಡ ಆಪ್ನು ಅಂಚ ಮಾತ ದಿನಲತ್ತ
1: ಅಂಚ
0: ಈ ಕೆಲವೊಂದು ಆಪಲ್ ಬತ್ತ ಆರ್ಡರ್ಗೆ ಇಲ್ಲ ಏರ್ ಅಡಿಗೆ ಅಲ್ಪಿರು ಅಡಿಗೆ ಮಲ್ಪನೇ ಬಾರಿ ಅವು ಇತ್ತಿ ಅನಿ ಇಲ್ಲೋ ಕೇಳ್ದ ನೀ ಪೇರ್ ವೆಚ್ಚ ಅಲ್ಪನೇ ದಿಕ್ಕಿ ಅಲ್ಲ ಬೊಕ್ಕೈಕ ಸೂಯ ಬತ್ತದಿಪ್ಪ
1: ಆಂಡಲ್ ಇತ್ತೆ ತುಲೆ ಈ ಪೆಟ್ರೋಲ್ ಡೀಸೆಲ್ ಪೂರ ರೇಟ್ ಐರ್ ಒಂದುಂಡು ಐಕ ಪ್ರಧಾನಿ ಎಲ್ಲ ಕರೆ ಕೊರ್ತಿರು ಅತ್ತೆ ಸತೀಶ್ ಅಣ್ಣ
2: ಅಂಚಾದಿತ್ತೆ ಐಕೆ ದಾದ ಮಂತೊಂದು ಇಪ್ಪುನು ಪನ್ನಾಗ ಯಾನ್ಲ ಇತ್ತೆ ಆಯ್ನ ಅತ್ ಗಾಡಿ ಕೊನಪುನ ಕಮ್ಮಿ ಮಲ್ತೊಂದುಲ್ಲೆ ಓಡೆಪುರ ಪೋಯರ ಆಪುಂಡ ಬಸ್ಟ್ ಪೋಯರ ಆಪುಂಡ ಬಸ್ಟೇ ಪೋಪುನು ಅಪಕ ದಾದ ಪುಂಡು ಐಟೆ ಒಂತೆ ಇಂಧನ ಉಳಿತಾಯ ಆಪುಂಡು
0: ಉಳಿತಾಯ
2: ಅಂಚ ಕೆಲವೊಂಜಿ ವಿಷಯ ನಮ್ಮ ಕೆಲವೊಂಜಿ ಬೇಲೆ ಜವಾಬ್ದಾರಿ ನಮ್ಮ ದೇತ ನೋಡು ಆಪಣೆ
1: ಅವು ಒಂಜಿ ಲೆಕ್ಕಡ ಅಂದು ತುಲೆ ಇಜಿಂಡ ಐತೆ ಖಾಲಿ ಬಸ್ ಇತ್ತುಂಡಲ್ಲ ಒರಿಯರಿ ಪೋಪುನ ಅಂಡಲ್ಲ ನಮ್ಮ ಮಲಮಲ ಕಾರ್ ಪತ್ತೊಂದು ಪಿದಾಡು ಐಟ್ ಆಪುಂದಾಲೆ ತುಲೆ ಅಂಚಿ ಟ್ರಾಫಿಕ್ ಲ ಜಾಮ್ ಆಪುಂಡು ಇಂಚಿ ಪೆಟ್ರೋಲ್ ಡೀಸೆಲ್ ಕಾಸು ಕೊರೋಡ್ಚ
0: ಐಟ್ ಏತ್ ನಂಕ್ ನಷ್ಟ ಆಪುಂಡು ತುಲೆಗೆ ಓ ಇತ್ತ ಉದಾಹರಣೆ ಯಾನಿ ಕಾರ್ ಪತ್ತೊಂದು ಪಿದಾಡಿಯ ಕಾರ್ ಪತ್ತೊಂದು ಪಿದಾಡ್ದಾನಾಗ 35 ರೂಪಾಯಿ ಆಪುನಾವು ಎಂಕ್ ಎಂಕ ಅವಳು 300 ರೂಪಾಯಿ ಬೋಡು
1: ಆಂಡಲ ಮುರಣಿಯರ ಇರೇನಿಲ್ಲ ಕೈತಲ್ ದಾರ ಪಂತೇರಿ ಸತೀಶ್ ಅಣ್ಣ ಏನಾಗ ಕುಲ್ಲರೆ ಸೀಟ್ ಇತ್ತುಂಡಲ್ಲ ಜಾಗಿ ಇಜ್ಜಿ ಕಾರ್ ಇಡೊಂದು ಪಂದು ಸೀದಾ ಪೋತೇರಿ
2: ಪನ್ನಕ ದುಂಬೆ ರಿಸರ್ವ್ ಆದಿತ್ತು ನದಾನ
1: ಊಲ ಸಂಗತಿ ಇಪ್ಪು ದಾದನ ಉಂಡು ಕೆಣಿ
0: ಇಪ್ಪು ದಾನ ಇಪ್ಪ ತೊಂಡೆ ಗೋಲು ಆಡೋದು ಗೊತ್ತು ನಿಂಗೆ
2: ಅಂಚ ಕುಸುಮಕ್ಕ ಐತ ಬೊಕ್ಕ ಮಾಮಣ್ಣೆ ಉಸರಿಜಿ ಪನೊಂದುಲ್ಲರ್ರಿ ಅರ್ನ ಅಂದು ಪೂರ ಟೆಸ್ಟ್ ಮಿನಿ ಮಂತದರದಾನೆ
1: ಹಾ ಪೂರ ಚೆಕಪ್ ಮಲ್ತದಂಡ್ ಸತೀಶ್ ಅಣ್ಣ ಆಂಡ ದಾದ ಅವು ಕೊಲೆಸ್ಟ್ರಾಲ್ ಪನ್ಪಿರತ್ತೆ ಅವು ಒಂಚೂರು ಜಾಸ್ತಿ ಉಂಡು ಪಂತೇರು ಒಂಚೂರು ಹಾರ್ಟ್ ದಾದನ ಜಾಗ್ರತೆ ಮಲ್ಪಡುಂದಲ ಪಂತೇರು ಆಂಡ ಈ ಮಾಮಣ್ಣಕ್ಕೆ ಏನೋಡತ್ತೆ ಸತೀಶ್ ಅಣ್ಣ ಅರೆಗ ಈ ಚೀಪೆ ಕಾಯಿಲೆ ಇತ್ತುಂಡಲ್ಲ ತೀಪೆ ತಿನ್ಪೇರು ಸರಿ ಕುರ್ಚಿ ಬಂಡಲಕ್ಕೇನು ಜೇರು ಅಂಡ ಜಾಗ್ರತೆ ಮಲ್ಪುನೆ ಎಂಚ ಬಂದ್ಪುನೇನೆ ಸಮಸ್ಯೆ ಆಗ್ತಂಡ ಸತೀಶ್ ಅಣ್ಣ
2: ಈ ಪರಬರೇನ್ಲ ಜೋಕ್ಲೆನ್ಲ ತಾಂಕುನಂತೆ ಬಂಗನೆ ಬನ್ಲೆ
1: ಅವು ವಿಷಯ ಇಪ್ಪುನೆ ಅವೇ ಇತ್ತೆ ಮಾಮಣ್ಣೆಲ್ಲ ಎನ್ನ ಮಗಲ್ಲ ಒಟ್ಟುಗಿತ್ತದೇ ಬಂಗ ಇದೆ ಅಲ್ಲಿಗೆ ಚಾಕ್ಲೇಟ್ ತಿನ್ನೊಂದೇ ಬೋಡು ಅಪ್ಪ ಮಾಮಣ್ಣ ಗ್ಲಾಸ್ ಹಾಕೊಂಡು ಅದ ಅನ್ಪುನೆ
0: ಹೆಚ್ಚಿನ ಆಸೆ ಮಾರ
1: ಅವು ಇರಗ ಪ್ರಾಯನ ಗೊತ್ತಾವತ್ತೆ ಸತೀಶ್ ಅಣ್ಣ
0: ಅವ್ಲ ಅಂತ ಮಾರಿ ಪ್ರಾಯನ ಬನ್ಪರತ್ತ
1: ಆರಡಿ
0: ಮುಟ್ಟ ಬದುಕದಿರ ನಮ್ಮ ಬದುಕು ಅನ್ಬಿಗಂಟಿಂಗಿ ಇತ್ತ ಹಾರ್ಟ್ ಅಟ್ಯಾಕ್ ಕೊಂಡತ್ತ ಅವು ಏರೇ ಮಾತ ಬರ್ಪುಣ ಅವ್ರಿ ಎಲ್ಲ ಗೊತ್ತಾ ಅಪ್ಪುಜಿ ಸಾಲ ಜೋಕ್ಲೆಲ್ಲ ಬರ್ಪುಣ ಮಾರ ಇಂಚಿ ಹಿಡ್ದು ಕೆಲಸ ಒಪ್ಪನೆ ಆಗಲ್ಲ ಬರ್ಪುಂಡ ಅಂಚಿ ಪರಬೇರೆ ಬರೇ ಮುಟ್ಟಾದಾಗಲ್ಲ ಏಳು ಪ್ರಾಯ ಅಲ್ಪ ಪ್ರಾಯ ಮುಟ್ಟ ಏ ಬೇರೆ ಬರ್ಪುಣ ಅನ್ನೋದು ಗೊತ್ತಾ ಅಪ್ಪುಜಿ
1: ಆಯ್ಕೆ ಬನ್ಪುನತ್ತೆ ನಮ್ಮ ಆರೋಗ್ಯ ನಮ್ಮ ಕೈ ಇಟ್ಟು ಅದ ಅಪ್ಪುಣಂದು ಏರೇ ಗೊತ್ತು
0: ಅಂಚ ಅಂಚ ಬೊಕ್ಕೊಂಜಿ ವಿಷಯ ಐಕೆ ಅನ್ನ ವ್ಯಾಯಾಮ ಮಲ್ಪೆ ವ್ಯಾಯಾಮ ಮಲ್ತದ ಸಣ್ಣ ದೇಹ ಸದೃಢ ಕೊಲೆಸ್ಟ್ರಾಲ್ ಪೋಪುಂಡು ಅಣ್ಣದನ್ನಾಗ ಅವಲು ಅಂತಿಜ್ಜಿ ಮರೊಂಜಿ ವ್ಯಾಯಾಮ ಮಲ್ಪುನ ಅಲ್ಪನೇ ಬೋತುನಿಗೆ
2: ಅತ ಅವು ಪೂರ ಸರಿ ವಿಶ್ವಣ್ಣ ಅಂಡ ವ್ಯಾಯಾಮ ಮನ್ಪುನ ಮನ್ಪೋಡೆ ಮಂತ್ಂಡಲ್ಲ ಮನ್ಪುಜಿನಲ್ಲ ಒಂಜತ್ತೊಂಜಿ ದಿನ ಮಾತ್ರ ಪೋಪೆ ಅವು ಬೇತ ವಿಷಯ
1: ಒಂದು ಒಂಜಿ ಗಾದೆನೆ ಇಜ್ಜೆ ಸತೀಶ್ ಅಣ್ಣ ಹೆಚ್ಚಂಡ ಅಮೃತಲ ವಿಷಾಗಿ ಎಂದು ನಿಯಮಿತ ವ್ಯಾಯಾಮ ಬೋಡೆ ಅಂಡ ಅವೇ ಜಾಸ್ತಿ ಆಯರಬಲ್ಲಿ
2: ಆತೆ ಬೊಕ್ಕ ನಮಕ್ ವ್ಯಾಯಾಮ ಜಾಸ್ತಿ ದಿನ ವರ್ಷ ಬದುಕೊಡುಂದತ್ ಇತ್ತಿನಾತ್ ವರ್ಷ ಎಡ್ಡೆಡ್ ಬದುಕೊಡುಂದು ಮನ್ಪುನ್ ನಮ್ಮ
0: ಸಮಯ ದೇಹ ಸದೃಢವಾದಿಪ್ಪುಡು ಒಂತೆ ಪೊರ್ಲಾದಿಪ್ಪುಡು ಪಂಡ ಇರ್ಲೆಕ್ಕ
1: ಅವು ಅಂಚಲ ಬಂದು ಕೊರ್ಪೇರೆ ಪೊರ್ಲಾದಿಪ್ಪುಡು
0: ಗೊತ್ತು ಕರೆ ಗೊತ್ತು
2: ಅತಿಥಿ ಅವು ಪೊರ್ಲಾಪುನ ವ್ಯಾಯಾಮ ಹೂವು ನಿಂಗೆ ಗೊತ್ತಾವಳು ದಿನ ಮನ್ಪೊಡಂತೆ ವಿಶ್ವಣ್ಣೆ ಪನ್ಲೆಕ್ಕ ಐತೆ ಪೊರ್ಲಾಪುನ ವ್ಯಾಯಾಮ ಮನ್ಪೇರೆ ಆಪುಣುಂದಂಡ ಇತ ಮಾತ್ರ ವ್ಯಾಯಾಮ ಅಂತ ದುರದಾನೆ
1: ಬೊಕ್ಕ ಅಲ್ಪ ವ್ಯಾಯಾಮ ಮಲ್ಪುನಕ್ಲೆ ಪಂದು ಕೊರಡುಂದೇ ಬೇಲೆನೆ ಇತ್ತು
0: ಕುಸುಮಕ್ಕ ಈ ವ್ಯಾಯಾಮ ಮಲ್ಪುನ ಜಾಗಿಗೆ ಇತ್ತೆ ಕೆಲರ್ ಜವನಿರ್ ಪೋಪುಂದೆ ಪೊರ್ಲಾಯರೆಂದಿ
2: ಕೆಲವರು ಪೊರ್ಲದ ಕ್ಲಿಪ್ ಇರ್ ಪನ್ರೆ ಅಬ್ಜಿ
1: ಅತ್ ಆ ಕೆಲವೆರಡು ನಮ್ಮಲ್ಲ ಉಲ್ಲ ಸತೀಶ್
0: ನಮ್ಮಕ್ಕ ಬುರ್ಸೋತಿ

0: ಹೌದಾ ಲೈಫ್ಪಡ್ ಸತೀಶ್ ಅಣ್ಣ ಮುರಣಿ ಎನ್ನೊಂಜಿ ದೋಸ್ತಿ ಪೊಸತ್ತೊಂಜಿ ಚಾತ ಅಂಗಡಿ ಓಪನ್ ಮಾಲ್ತದಲ್ಲ ಕೇಂದ್ ಅಲ್ಪೊಂಜಿ ಉಂಡತೆ ಎಲ್ಪ ಬಗೆತ ಚಾ ಉಂಡಿಗೆ ಸತೀಶ್
1: ಅಣ್ಣ
0: ಅವನ್ ಕೇಂದ್ರ ಆಶ್ಚರ್ಯ ಅಂಡ್ ಐಕ್ ಬೊಕ ಪೋಯೆ ಕೋಡೆ ಪೋದು ತೂನಗ ವಾವಾ ನಮನೆದ ಚಾ ಸತೀಶ್ ಅಣ್ಣ ಕೆಲವು ಪುದರೇ ಯಾನಿದ ಮುಟ ಕೇಂದಿಜಿ ಕೆಲವು ಆಯ್ತ ರುಚಿಲ ಇದ ಮುಟ ಎಂಕ ಗೊತ್ತುಜಿ ಆಂಡಲ ಒಂಜಿ ದಾದನ ಒಂಜಿ ಚಾ ಕುರಿಯಲ್ಲ ಹರ್ಬಲ್ ಟೀ ಅವೇನು ಪರಿ ಬಾರಿ ಎಡ್ಡೆ
1: ಚಾತಪುಡಿನ ಪಾಡು ಮಾತೇಕಲ್ಲ
0: ಚಾತಪುಡಿ ಒಂಚೂರು ತೋಜಾವನೆಡಿ
2: ದಾಯ
0: ಬಂಡ ಚಾತ ಬಣ್ಣ ಇಪ್ಪುಂಡು ಅಂಚದ ಒಲ್ಪನ ಒಂದೇ ಚಾತಪುಡಿ ಬೂರುಂಡು ಆಂಡಲ ಪರಿಹಾರ ಮಾತ್ರ ಬಾರಿ ಎಡ್ಡೆ ಹಾಕುಂಡು ಐಕಿತ್ತೆ ಯಾನ ಪಗನೆ ಪಂದು ಬತ್ತೆ ನನ್ನರ ಬಣ್ಣಗ ಎನ್ನ ಇಲ್ಲಡಿ ತಿನ್ನಕ್ಲಿಂಪುರಲ್ಲ ತೊಂಬರ್ಪೆ ಅಂದು ಕೇಂದ ಪೊರ್ತು ಅಲ್ಲ ರಾತ್ರಿ 11 ಗಂಟೆ ಮುಟ ಉಲ್ಲಲಿಗೆ ಅಂಚನ ಅಮ್ಮವರ ಪೋಯಾ ಅಂದಿನಿ
2: ಪೋಯಾ ಬಡ ಪೋಯಾ ದದರಂಡು
1: ಅತ ಅವಂದು ನಿಕ್ಲಿಗ ಎಲ್ಲಂಜಿ ಸೋಮಾರ ದಾದ ಬೇಲೆ ನಿಕ್ಲಿಗ
0: ದಾದ ಉಂಡು ಸತೀಶ
1: ಸೋಮಾರ ಬಯ್ಯ ಒಂಜಿ ಟೌನ್ ಹಾಲ್ ಒಂಜಿ ಪ್ರೋಗ್ರಾಮ್ ಉಂಡು ನಿಕ್ಲು ಬರ್ಪರಂಡ ಬಲೆ ನಮ್ಮ ಕುಡ್ಲ ಆಕಾಶವಾಣಿದ ಆಯ್ತ 5 ವರ್ಷ ಅಂಚನ ಆಕಾಶವಾಣಿದ ಅದನ್ನ ಸ್ವಲ್ಪ ವರ್ಷಗೆ ಆಲೆಕ್ಕಡದ ಅದನ್ನ ಸ್ವರ ಸಂಭ್ರಮ ಪಂಡದ್ದು ಅಕ್ಲೊಂಜಿ ಸಂಗೀತ ಕಚೇರಿ ಒಂಜಿ ಮಲ್ತೊಂದುಲ್ಲ ಆಯ್ತು ಮಲಮಲ್ಲ ಈ ಸಂಗೀತ ಬಾಲಚಂದ್ರ ಕೀರ್ತನ್ ಹೊಳ್ಳ ರವೀಂದ್ರ ಪ್ರಭು ಅಕುಲ್ಪುರ ಬರೊಂದುಲ್ಲರಿಗೆ ಅಂಚ ಒಂಜಿ ಫಂಕ್ಷನ್ ಉಂಡು ಅಂಚ ನಿಕ್ಲು ಬರ್ಪರಡ ನಮ್ಮ ಪೋಯಿಂದು ಯೋಚನೆ
0: ನಿಜ ಬರ್ಪ ಸತೀಶ್ ಅಣ್ಣ ಇತ್ತೆ ಮಾಮಣ್ಣಗೊಂಚೂರು ಜ್ವರ ಕಡಿಮೆ ಆವಡ ಕರೆಲ್ಲ ಅರಗಿತ್ತೆ ಪಂಡಾರಿ ಬರ್ಪರ ವಿಷಯ ಅಪ್ಪಗೆ ಅವ್ನು ಬಾಕಿಲ್ ಬಾರ್ದು ಬರ್ಪೆ
1: ಸರಿ
0: ಬರ್ಕ ನಮ್ಮ ಅಲ್ಪ
3: ಈತನೆಟ್ಟ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಂಡರು ಪಾಲು ಪಡೆಯಿನಕ್ಲು ಲತೀಶ್ ಪಾಲ್ದನೆ ಚಿಂತನ್ ಕಲ್ಲಡ್ಕ ಬೊಕ್ಕ ಅಕ್ಷತಾ ರಾಜ್ ಪೆರ್ಲಾ

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ May 25 ಸೋಮವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ

0: ವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ PUC ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ. ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ, ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗ್ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
2: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿ ಆಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶ ಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
2: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
2: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು

0: ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ. ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆಯಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ ಆದರ್ಶ ವಿದ್ಯಾರ್ಥಿ ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
0: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
1: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
0: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂತ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
1: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
0: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
1: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
0: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
1: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
0: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
1: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುದ್ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತ?

0: ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂ ವದ ಧರ್ಮಂ ಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ಮೀ, ದಟ್ ಈಸ್ ಯು. Guru refers to the spiritual master. Together, the phrase means the Guru is the inner soul. It refers to the inner spiritual guide, which is the ultimate source of truth and removes the darkness of the soul. Atma Tamohari. This is written by the renowned Kannada laureate Kuvempu, who expresses the Advaitic idea that the ultimate teacher is the inner conscience. We have Bhuvan on keyboard, Rakshita on mandolin, Pratik Prasanna on flute, Nabanyu on guitar. This composition is trained by our teacher Srimati Ranjini Rao ma'am, Department of Chemistry, and Srimati Aarti Arun ma'am from Department of English. Now we present the musical ensemble.

0: ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
3: ನಾ ಹಿಂದೂ ಬನೇಗ ನಾಮು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿಗೆ 90ರ ಸಂಭ್ರಮ,
3: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
2: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
0: ಸ್ವರ ಸಂಭ್ರಮ.
3: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
2: ಇದೇ May 25 ಸೋಮವಾರ ಸಂಜೆ 6 ಗಂಟೆಗೆ
3: ಮಂಗಳೂರು ಪುರಭವನದಲ್ಲಿ.
2: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
4: ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

0: ರಾಮನ್, ಶ್ರೀ ಶ್ರೀ ಮುಷ್ಣಂ ರಾಜಾರಾವ್ ಅಂಡ್ ಶ್ರೀ ಮನ್ನಾರ್ಕುಡಿ ಈಶ್ವರನ್. ಹಿಸ್ ಪರ್ಫಾರ್ಮೆನ್ಸಸ್ ಹ್ಯಾವ್ ಆಲ್ಸೋ ರೀಚ್ಡ್ ಆಡಿಯನ್ಸಸ್ ಅಬ್ರಾಡ್, ಇನ್ಕ್ಲೂಡಿಂಗ್ ಕಾನ್ಸರ್ಟ್ಸ್ ಇನ್ ದಿ ಯುನೈಟೆಡ್ ಸ್ಟೇಟ್ಸ್, ಪ್ಯಾರಿಸ್, ಸೌತ್ ಈಸ್ಟ್ ಏಷ್ಯಾ ಅಂಡ್ ಗಲ್ಫ್ ಕಂಟ್ರೀಸ್. ಬೋರ್ನ್ ಅಟ್ ಚಂಗನಶೇರಿ ಇನ್ ಕೇರಳ, ಮಾಧವ ನಂಬೂದ್ರಿ ಬಿಗ್ಯಾನ್ ಹಿಸ್ ಮ್ಯೂಸಿಕಲ್ ಟ್ರೈನಿಂಗ್ ಅಂಡರ್ ಹಿಸ್ ಫಸ್ಟ್ ಗುರು ಶ್ರೀ ಪಿ ಜಿ ಪದ್ಮಕುಮಾರ್. ಹಿ ಲೇಟರ್ ಬಿಕೇಮ್ ಅ ಡಿಸೈಪಲ್ ಆಫ್ ಲೇಟ್ ಟಿ ವಿ ಶಂಕರ ನಾರಾಯಣನ್ ಅಂಡ್ ಆಲ್ಸೋ ರಿಸೀವ್ಡ್ ಅಡ್ವಾನ್ಸ್ಡ್ ಗೈಡೆನ್ಸ್ ಫ್ರಾಮ್ ರಿನೌನ್ ಮ್ಯೂಸಿಷಿಯನ್ಸ್ ಶ್ರೀ ಪಿ ಆರ್ ಕುಮಾರ ಕೇರಳ ವರ್ಮ ಅಂಡ್ ಶ್ರೀ ಕಲಂಜೂರ್ ಚಂದ್ರಶೇಖರನ್, ಅ ಫಾರ್ಮರ್ ಮ್ಯೂಸಿಕ್ ಲೆಕ್ಚರರ್ ಅಟ್ ದಿ ಆರ್ ಎಲ್ ವಿ ಕಾಲೇಜ್ ಆಫ್ ಮ್ಯೂಸಿಕ್ ಅಂಡ್ ಫೈನ್ ಆರ್ಟ್ಸ್ ತ್ರಿಪುಣತ್ರ. ಹಿ ಇಸ್ ಆಲ್ಸೋ ಅ ರೆಸಿಪಿಯಂಟ್ ಆಫ್ ದ ಜೂನಿಯರ್ ಫೆಲೋಶಿಪ್ ಫ್ರಾಮ್ ದ ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಹ್ಯಾಸ್ ಬಿನ್ ಆನರ್ಡ್ ವಿತ್ ದ ಬೆಸ್ಟ್ ಮ್ಯೂಸಿಷಿಯನ್ ಅವಾರ್ಡ್ ಫ್ರಾಮ್ ದ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ.
1: ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಟು ದ ಗ್ರೋತ್ ಆಫ್ ಆರ್ಟಿಸ್ಟ್ ಲೈಕ್ ಮೀ ಈಸ್ ಟ್ರೂಲಿ ಇಮ್ಮೆಷರಬಲ್. ಆಕಾಶವಾಣಿ ಹ್ಯಾಸ್ ಪ್ರೊವೈಡೆಡ್ ಎ ಡಿಗ್ನಿಫೈಡ್ ಪ್ಲಾಟ್ಫಾರ್ಮ್ ದಟ್ ನರ್ಚರ್ಸ್ ಟ್ಯಾಲೆಂಟ್ ಅಂಡ್ ಸ್ಟ್ರೆಂಥನ್ಸ್ ದ ಕಲ್ಚರಲ್ ಫ್ಯಾಬ್ರಿಕ್ ಆಫ್ ಅವರ್ ನೇಷನ್. ಬೆಸ್ಟ್ ವಿಶಸ್ ಟು ಆಕಾಶವಾಣಿ ಫಾರ್ ಕಂಪ್ಲೀಟಿಂಗ್ ಸಕ್ಸಸ್ಫುಲ್ 90 ಇಯರ್ಸ್.
2: ಆಜ್ ರಾತ್ ಕೆ ಪ್ರಸಾರಣ ಮೇ ಇನ್ಕೆ ಸಾಥ್ ಸಂಗತ್ ಕರ್ ರಹೇ ಹೈ ವೈಲನ್ ಪರ್ ವಿದ್ವಾನ್ ತಿರುವಿಳಾ ವಿಜು ಎಸ್ ಆನಂದ್, ಮೃದಂಗಂ ಪರ್ ವಿದ್ವಾನ್ ಕೋಟಯಂ ಜಿ ಸಂತೋಷ್ ಕುಮಾರ್ ಔರ್ ಘಟಂ ಪರ್ ಶ್ರೀ ವಾಡಪಳ್ಳಿ ಆರ್ ಕೃಷ್ಣಕುಮಾರ್.
0: ಇನ್ ಟುನೈಟ್ಸ್ ಪ್ರೋಗ್ರಾಮ್ ಹಿ ವಿಲ್ ಬಿ ಅಕಂಪನಿಡ್ ಬೈ ವಿದ್ವಾನ್ ತಿರುವಿಳಾ ವಿಜು ಎಸ್ ಆನಂದ್ ಆನ್ ವಯಲಿನ್, ವಿದ್ವಾನ್ ಕೋಟಯಂ ಜಿ ಸಂತೋಷ್ ಕುಮಾರ್ ಆನ್ ದ ಮೃದಂಗಂ ಅಂಡ್ ಶ್ರೀ ವಾಡಪಳ್ಳಿ ಆರ್ ಕೃಷ್ಣಕುಮಾರ್ ಆನ್ ದ ಘಟಂ.
2: ಶ್ರೀ ಚಂಗನಾಶೇರಿ ಮಾಧವನ್ ನಂಬೂದ್ರಿ ಅಪ್ನೆ ಗಾಯನ್ ಕಿ ಶುರುವಾತ್ ಸ್ವಾತಿ ತಿರುನಾಳ್ ಕಿ ರಚನಾ ಪರಮ ಪುರುಷಂ ಸೆ ಕರ್ ರಹೇ ಹೈ ಜೋ ರಾಗ ಲಲಿತ್ ಪಂಚಮ್ ಪರ್ ಆಧಾರಿತ ಹೈ ಔರ್ ಖಂಡು ಚಾಪು ತಾಲ್ ಮೇ ನಿಬದ್ಧ ಹೈ.
0: ಶ್ರೀ ಸಿಪಿ ಮಾಧವನ್ ನಂಬೂದ್ರಿ ಬಿಗಿನ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ಪರಮ ಪುರುಷಂ, ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಇನ್ ದ ರಾಗ್ ಲಲಿತ ಪಂಚಮಂ ಸೆಟ್ ಟು ಖಂಡು ಚಾಪು ತಾಳ್.

0: इसके साथ ही संगीत के अखिल भारतीय कार्यक्रम में श्री चंगनाशेरी माधवन नंबूदरी का गायन समाप्त होता है। इनके साथ वायलन पर विद्वान तिरुविजा विजु एस आनंद, मृदंगम पर विद्वान कोटेयम जी संतोष कुमार और घटम पर श्री वाड़ापल्ली आर कृष्ण कुमार ने संगति की थी। ये कार्यक्रम आकाशवाणी के तिरुवनंतपुरम केंद्र पर रिकॉर्ड किया गया और आकाशवाणी दिल्ली से प्रसारित किया गया।
1: With that, we conclude the vocal recital by Sri C.P. Madhavan Nambudiri in the broadcast of National Program of Music. He was accompanied by Vidwan Tiruvida Viju S. Anand on the violin, Vidwan Kottayam G. Santosh Kumar on the mridangam, and Sri Vaadapalli R. Krishna Kumar on the ghatam. This broadcast was recorded at Akashwani Tiruvananthapuram and came to you from the Delhi station of Akashwani.
2: ಆಕಾಶವಾಣಿ ಮಂಗಳೂರು. ಕೆಳಗುರಿ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಹರಿಣಾಕ್ಷಿ ಕೇವಳ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ ಚಿತ್ರಗೀತೆಗಳು, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ, ಉದ್ಯಮಿ ಗಣೇಶ್ ಚಕ್ರಪಾಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:20 ಕನ್ನಡ ಚಿತ್ರಗೀತೆಗಳು, 10:00 ಬಾಲವೃಂದ, ಇಎಲ್ಸಿ ಶಾಲೆ ವಿಜಯ್ ಕಾಪಿಕಾಡ್ ಇಲ್ಲಿನ ಮಾಂಟೆಸರಿ ವಿಭಾಗದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 10:30 ಕಥಾ ಕಾಲಕ್ಷೇಪ ಆರ್ ಗುರುರಾಜುಲು ನಾಯ್ಡು ಅವರಿಂದ, ಪ್ರಸಂಗ ಶ್ರೀಕೃಷ್ಣ ಜರಾಸಂಧ, 11:30 ಹಿಂದಿ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾಹಿತಿ, ಬಳಿಕ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ಶ್ರೀರಕ್ಷಾ ಅರವಿಂದ್ ಹಾಡಿರುವ ವಚನಗಳು. 1:30 ಚಕೋರಿ, ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ನಾಟಕ ಕಾಲಯಾತ್ರೆ, ರವೀಂದ್ರನಾಥ ಟಾಗೋರರ ಮೂಲ

ಬಂಗಾಳಿ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಮೀರಾ ಚಕ್ರವರ್ತಿ ಹಾಗೂ ಚನ್ನಕೇಶವ. ನಿರ್ದೇಶನ ಕಲ್ಲಪ್ಪ ಪೂಜೇರ. ಪ್ರಸ್ತುತಿ ಕುಂದಾಪುರ ಭಂಡಾರ್ಕರ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. ಆಂಡ್ರೂ ಲೂವಿಸ್ ಕುನ್ಹಾ ಅವರಿಂದ ಸ್ವರಚಿತ ಕವನಗಳ ವಾಚನ. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಯಕ್ಷಗಾನದ ಹಾಡುಗಳು. ಪ್ರಸಂಗ ಅಂಗದ ಸಂಧಾನ, ಭಾಗವತರು ನೀಲಾವರ ರಾಮಕೃಷ್ಣಯ್ಯ. 7:45 ವಚನಕಾರರ ಕಾಯಕ ತತ್ವ, ಈ ಕುರಿತು ಡಾಕ್ಟರ್ ಜೆ ಸೋಮಣ್ಣ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಕಾವ್ಯಯಾನ. 8:30 ಇಂಗ್ಲಿಷ್ನಲ್ಲಿ ಭಾಷಣ ಡಾಕ್ಟರ್ ಮಹೇಶ್ ಬಾಬು ಪತ್ತಾರ್ ಅವರಿಂದ. ವಿಷಯ ಎಮೋಷನಲ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇನ್ ಅಡೋಲ್ಸೆನ್ಸ್. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ವಾದನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಯುವ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.